ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಆಷಾಢ ಮಾಸದ 10ನೇ ದಿನ ಅಂದರೆ 2026 ಇಸ್ವಿ, ಜುಲೈ ತಿಂಗಳ 1ನೇ ತಾರೀಕು ಬುಧವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:33. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದಿಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ 26 ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಪೂರ್ಣಗೊಂಡ ಕೇವಲ 5 ನಿಮಿಷದೊಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಉತ್ಪಾದನೆ, ಸಾಗಾಣಿಕೆ, ಮಾರಾಟ ಮತ್ತು ಸೇವನೆಯಲ್ಲಿ ತೊಡಗಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರವನ್ನು ಮಾದಕ ವ್ಯಸನ ಮುಕ್ತ ಜಿಲ್ಲೆಯನ್ನಾಗಿಸಲು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಕೈಜೋಡಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ಮನವಿ ಮಾಡಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ September 19 ಆರಂಭವಾಗಲಿದ್ದು October 4 ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ. ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು 8:00. ಇದಾದ ನಂತರ ಚಿತ್ರಗೀತೆಗಳು ನಿಮಗಾಗಿ ಪ್ರಸಾರವಾಗಲಿವೆ. 8:02 ಹಾಗೂ 8:30 ಶುಭೋದಯ ಕರ್ನಾಟಕ ಮುಂದುವರಿಯುತ್ತೆ. ಇನ್ನು 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಶೇಷದಲ್ಲಿ ಅಂತಾರಾಷ್ಟ್ರೀಯ ನಗೆ ಚಟಾಕಿ ದಿನವಾಗಿ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಹಾಡುಗಳು ಪ್ರಸಾರವಾಗುತ್ತೆ. ಇನ್ನು 10:02 ಹಳೆಯ ಹಾಡುಗಳ ಕಾರ್ಯಕ್ರಮ, ಓಲ್ಡ್ ಇಸ್ ಗೋಲ್ಡ್ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ ಪ್ರಸಾರವಾಗಲಿವೆ. 11:30 ಕಲಾಭಾರತಿ. ನಟ ರವಿ ಚೇತನ್ ಅವರನ್ನ ಕುರಿತಾಗಿ ಕಾರ್ಯಕ್ರಮ ಇರುತ್ತೆ ಇಂದಿನ ಕಲಾಭಾರತಿಯಲ್ಲಿ. 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:02 ಚಿತ್ರಗೀತೆಗಳು,

ಗಂಟೆಯಿಂದ 5 ಗಂಟೆವರೆಗೆ ಪರಿಮಳ. ಐದು ಗಂಟೆ 5 ನಿಮಿಷಕ್ಕೆ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗಲಿದೆ. 5 ಗಂಟೆ 40 ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. ಇದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. 6 ಗಂಟೆ 2 ನಿಮಿಷಕ್ಕೆ ಸೇಫ್ ಡ್ರೈವ್ನಲ್ಲಿ ಗಾನ ಭಜನ. 6 ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ. ಪ್ರಾಯೋಜಕರು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು. ಇದಾದ ನಂತರ ಗಾನಭಜನ ಮುಂದುವರಿಯುತ್ತೆ. 6 ಗಂಟೆ 55 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7 ಗಂಟೆ 22 ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾಗರ್, ನಿರ್ಮಾಣ ಎಂ ಶಿವರಾಮ್. 8 ಗಂಟೆ 2 ನಿಮಿಷಕ್ಕೆ ಮಧುರ ಆಲಾಪ ಮಿಕ್ಸ್ಡ್ ಮೆಲೋಡೀಸ್ ನಿಮಗಾಗಿ ಪ್ರಸಾರವಾಗಲಿದೆ. ಅಂದರೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು, ಗಜಲ್ಗಳು ಇವೆಲ್ಲವನ್ನು ಕೇಳಬಹುದು. ಇನ್ನು 9 ಗಂಟೆ 15 ನಿಮಿಷಗಳಿಂದ 10 ಗಂಟೆವರೆಗೆ ಹಿಂದಿ ಮೆಲೋಡೀಸ್ ಪ್ರಸಾರವಾಗಲಿವೆ. 10 ಗಂಟೆ 2 ನಿಮಿಷಕ್ಕೆ ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

6:07 ಸ್ನೇಹಿತರೆ, ಇಂದಿನ ನಾದೋಪಾಸನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಆರ್ ಎನ್ ಜಯಗೋಪಾಲ್ ವಿರಚಿತ ಭಕ್ತಿಗೀತೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ವಿಜಯನಾರಸಿಂಹ ಅವರ ಒಂದು ಭಕ್ತಿ ರಚನೆಯನ್ನ ಕೇಳಿದ್ರಿ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ವಾದಿರಾಜರ ಒಂದು ಕೃತಿಯನ್ನ ಕೇಳೋಣ.

ವಾದಿರಾಜರ ಕೃತಿಯನ್ನ ಸಂಗಡಿಗರ ಅಂದ್ರೆ ವೃಂದಗಾನದಲ್ಲಿ ಕೇಳಿದ್ರಿ. 6:31 ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ವಾದಿರಾಜರ ಬಗ್ಗೆ ಒಂದಷ್ಟು ಮಾಹಿತಿ, ಭಕ್ತಿ ಗೀತೆಗಳು ಮುಂದಿನ ಭಾಗದಲ್ಲಿ. ಶ್ರೀ ಮಧ್ವಾಚಾರ್ಯರ ಬಳಿ ಅವರ ನಂತರ ದ್ವೈತ ಮತದ ಪ್ರವರ್ತಕರಾಗಿ ಕಂಗೊಳಿಸಿ ಭಾರತದ ಭಕ್ತಿ ಪಂಥದ ಪರಂಪರೆಯಲ್ಲಿ ಎತ್ತರದ ಸ್ಥಾನವನ್ನು ಪಡೆದವರು ಶ್ರೀ ವಾದಿರಾಜರು. 120 ವರ್ಷಗಳ ಕಾಲ ಇಲ್ಲಿದ್ದು, ಅಂದರೆ 1480 to 1600 ಇಲ್ಲಿ ನಡೆದಾಡಿ ಎಲ್ಲರನ್ನು ಆಶೀರ್ವದಿಸಿ ದೇವರ ಲೀಲೆಯನ್ನು ಕೊಂಡಾಡಿ ಸ್ವೇಚ್ಛೆಯಿಂದ, ಅಂದರೆ ಸ್ವಇಚ್ಛೆಯಿಂದ ದೇವಲೋಕಕ್ಕೆ ನಡೆದಂತಹ ಮಹಾನ್ ತಪಸ್ವಿ, ಯೋಗಿಗಳ ಯೋಗಿ, ಯೋಗಿಗಳ ರಾಜ ವಾದಿರಾಜ. ಆಚಾರ್ಯ ಮಧ್ವರಿಗೊಲಿದ ಕಡೆಗೋಲ ಕೃಷ್ಣ ನೆಲೆ ನಿಂತ ಉಡುಪಿಯ ಇತಿಹಾಸಕ್ಕೆ ಒಂದು ಮೆರಗನ್ನು ನೀಡಿದವರು ಶ್ರೀ ವಾದಿರಾಜರು. ಸಾಮಾಜಿಕ ಸುಧಾರಣೆಗಳ ಜೊತೆಗೆ ಆಧ್ಯಾತ್ಮದ ಬದುಕಿಗೊಂದು ಕಲಾತ್ಮಕತೆಯನ್ನು ಇತ್ತು. ಲೌಕಿಕಕ್ಕೆ ಅಲೌಕಿಕದ ಬೆರಗನ್ನು ಇತ್ತವರು ಶ್ರೀ ವಾದಿರಾಜರು. ಕನಕದಾಸರಿಗೆ ಒಲಿದು ಕೃಷ್ಣ ಅವರಿಗೆ ದರ್ಶನವಿತ್ತ ಗೋಡೆಯ ಬಿರುಕಿನಲ್ಲೇ ಕಿಂಡಿಯೊಂದನ್ನಿರಿಸಿ ಅದನ್ನು ಕನಕನ ಕಿಂಡಿ ಎಂದು ಕರೆದು ಕೃಷ್ಣನ ಮೊದಲ ಧೂಳಿ ದರ್ಶನ ಅದರ ಮೂಲಕವೇ ನಡೀಬೇಕು ಅನ್ನುವಂತಹ ಪದ್ಧತಿಯನ್ನು ಬಳಕೆಗೆ ತಂದು ಕನಕ ಭಕ್ತಿಗೆ ಉಡುಪಿಯಲ್ಲೊಂದು ಐತಿಹಾಸಿಕ ದಾಖಲೆ ನಿರ್ಮಿಸಿದ ದೂರದರ್ಶಿ ಶ್ರೀ ವಾದಿರಾಜರು. ಕನಕದಾಸರು ಕೃಷ್ಣನಿಗೆ ಗೆರಟೆಯಲ್ಲಿ ಅಂಬಲಿಯನ್ನು ಅರ್ಪಿಸ್ತಾ ಇದ್ದರಿಂದ ಕೃಷ್ಣನ ನಿತ್ಯ ಪೂಜೆಯಲ್ಲಿ ಇಂದಿಗೂ ಗೆರಟೆ ಗಂಜಿ ಸಮರ್ಪಣೆ ನಡೆಯುವಂತೆ ಏರ್ಪಡಿಸಿದ ಇತಿಹಾಸ ಪುರುಷ ಶ್ರೀ ವಾದಿರಾಜರು.

ವಾದಿರಾಜರ ಪ್ರಕಾರ ಅವರ ಹೆಸರ ಅರ್ಥವನ್ನ ಅವರು ಹೀಗೆ ಹೇಳ್ತಾರೆ: ಆಚಾರ್ಯ ಮಧ್ವರು ನಿಜವಾದ ವಾದಿಗಳು, ಅವರು ನನಗೆ ರಾಜ, ಅದಕ್ಕೆಂದೇ ನಾನು ವಾದಿರಾಜ. ಇದು ಅವರ ಕೃಪೆಯ ಬಲ ಹೊರತು ನನ್ನ ಸ್ವಂತ ಸಾಮರ್ಥ್ಯವಲ್ಲ. ಅವರು ವೈಣಿಕ, ನಾನು ಅವರು ನುಡಿಸಿದಂತೆ ನುಡಿಯುವ ವೀಣೆ ಅಂತ. ವಿದ್ಯಾ ದದಾತಿ ವಿನಯಂ ಎಂಬ ಮಾತಿಗೆ ಬೇರೆ ನಿದರ್ಶನ ಬೇಕೆ? ಇಂತಹ ದೊಡ್ಡವರ ಸೌಜನ್ಯಕ್ಕೆ ಸಾಟಿಯಿಲ್ಲ. ಧರ್ಮರಾಜನ ರಾಜಸೂಯದಲ್ಲಿ ಶ್ರೀಕೃಷ್ಣ ಬಂದ ವಿಪ್ರರ ಕಾಲು ತೊಳೆಯುವ ಕಾಯಕಕ್ಕೆ ನಿಂತಿದ್ದ. ಕೃಷ್ಣ ಭಕ್ತರಿಗೆ ಇದೊಂದು ಮಾದರಿ. ವಾದಿರಾಜರು ಇಂತಹ ಆದರ್ಶದ ಬದುಕನ್ನು ಬದುಕಿದವರು. ಕುಂದಾಪುರ ತಾಲೂಕಿನ ಕೋಟೇಶ್ವರದ ಸಮೀಪ ಹೂವಿನ ಕೆರೆಯಲ್ಲಿ ರಾಮಾಚಾರ್ಯ ಸರಸ್ವತಿ ದೇವಿ ದಂಪತಿಗಳಿಗೆ ಜನನವಾಗಿತ್ತೆ. ಬಹಳ ವರ್ಷಗಳಿಂದ ಪುತ್ರ ಸಂತಾನವಾಗದೆ ಈ ದಂಪತಿಗಳು ಬಹಳ ಚಿಂತೆಯಲ್ಲಿದ್ದರು. ಅದೇ ಸಮಯದಲ್ಲಿ ಅಲ್ಲಿಗೆ ಸಮೀಪದ ಕುಂಬಾಸಿ ಅಂದರೆ ಆನೆಗುಡ್ಡ, ಇಲ್ಲಿ ಚಾತುರ್ಮಾಸಕ್ಕೆ ತಂಗಿದ್ದ ಉಡುಪಿಯ ಯತಿಗಳಾಗಿದ್ದ ಶ್ರೀ ವಾಗೀಶ ತೀರ್ಥರಿಗೆ ಈ ದಂಪತಿಗಳು ತಮ್ಮ ಮನಸ್ಸಿನ ಕೊರಗನ್ನು ನಿವೇದಿಸಿಕೊಂಡರು. ಅವರು ಭಗವಂತನನ್ನು ಪ್ರಾರ್ಥಿಸಿ ದಂಪತಿಗಳಿಗೆ ಫಲ ಮಂತ್ರಾಕ್ಷತೆಯನ್ನು ನೀಡಿ ಹುಟ್ಟಿದ ಮಗುವನ್ನು ಶ್ರೀಮಠಕ್ಕೆ ಕೊಡುವಂತೆ ತಿಳಿಸಿದರು. ಇದರಿಂದ ಒಂದೆಡೆ ಸಂತೋಷವೇನೂ ಆಯಿತು, ಆದರೆ ಇನ್ನೊಂದೆಡೆ ದುಃಖವಾಯಿತು. ದಂಪತಿಗಳ ಮನಸ್ಸಿನ ದುಗುಡವನ್ನು ಅರಿತ ಶ್ರೀ ವಾಗೀಶ ತೀರ್ಥರು, ಮಗು ಮನೆ ಒಳಗೆ ಜನಿಸಿದರೆ ನೀವೇ ಇಟ್ಟುಕೊಳ್ಳಿ, ಮನೆಯಿಂದ ಹೊರಗೆ ಜನಿಸಿದರೆ ಮಠಕ್ಕೆ ಕೊಡಿ ಅಂತ ಸಮಾಧಾನ ಮಾಡಿದರು. ಇದರಿಂದ ತೃಪ್ತರಾದ ರಾಮಾಚಾರ್ಯ ದಂಪತಿಗಳು ಮನೆಗೆ ಮರಳಿದರು. ಇದಾದ ನಂತರ ರಾಮಾಚಾರ್ಯರು ಬಹಳ ಮುತುವರ್ಜಿಯಿಂದ, ಕಾಳಜಿಯಿಂದ, ಎಚ್ಚರಿಕೆಯಿಂದ ಪತ್ನಿಯನ್ನು ನೋಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೆರಿಗೆ ದಿನ ಹತ್ತಿರ ಬಂದಾಗ ಹೆಂಡತಿ ಯಾವ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗದಂತೆ ನೋಡಿಕೊಳ್ತಾರೆ. ಆದರೆ ವಿಧಿಯ ಸಂಕಲ್ಪದ ಮುಂದೆ ಮಾನವನ ಪ್ರಯತ್ನ ಎಷ್ಟೋ ಫಲ ನೀಡುತ್ತೆ ಅಲ್ವಾ?

ಮನೆಯಿಂದ ಮನೆಯ ಒಳಗೆ ಹುಟ್ಟಿದರೆ ನೀವೇ ಇಟ್ಟುಕೊಳ್ಳಿ, ಮನೆಯ ಹೊರಗೆ ಜನಿಸಿದರೆ ಮಠಕ್ಕೆ ಕೊಡಿ ಅಂತ ಹೇಳಿದಂತಹ ವಾಗೀಶ ತೀರ್ಥರ ಈ ಮಾತನ್ನು ರಾಮಾಚಾರ್ಯ ದಂಪತಿಗಳು ನೆನಪಿಟ್ಟುಕೊಳ್ತಾರೆ. ರಾಮಾಚಾರ್ಯರು ಬಹಳ ಮುತುವರ್ಜಿಯಿಂದ ಕಾಳಜಿಯಿಂದ ಪತ್ನಿಯನ್ನು ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೆರಿಗೆ ದಿನ ಹತ್ರ ಬಂದಾಗ ಹೆಂಡತಿ ಯಾವ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗೋದಂತೆ ನೋಡ್ಕೊಳ್ತಾರೆ. ಆದರೆ ವಿಧಿಯ ಸಂಕಲ್ಪದ ಮುಂದೆ ಮಾನವನ ಪ್ರಯತ್ನ ಎಷ್ಟು ಫಲ ನೀಡುತ್ತೆ. ಮಹಾಗ ಶುದ್ಧ ದ್ವಾದಶಿ ದಿನ ರಾಮಾಚಾರ್ಯರು ದ್ವಾದಶಿ ಪಾರಣಿಗೆ ಕುಳಿತಿದ್ರು. ಪತ್ನಿ ಸರಸ್ವತಿ ದೇವಿ ಗಂಡನಿಗೆ ಬಡಿಸ್ತಾ ಇದ್ರು. ಆಗ ಮನೆಯ ಎದುರಿನ ಗದ್ದೆಯಲ್ಲಿ ದನವೊಂದು ಬೆಳೆದ ಫಸಲನ್ನು ತಿಂತಾ ಇತ್ತು. ಅದನ್ನು ಓಡಿಸಬೇಕು ಅಂತ ಹೇಳಿ ಸರಸ್ವತಿ ದೇವಿ ಗದ್ದೆಗೆ ಇಳಿದ್ರು. ದನ ಏನೋ ಓಡಿ ಹೋಯಿತು, ಆದರೆ ಸರಸ್ವತಿ ದೇವಿಗೆ ಹೊಟ್ಟೆ ನೋವು ಪ್ರಾರಂಭವಾಗಿ ಅಲ್ಲೇ ಹೆರಿಗೆ ಆಯಿತು. ಅಂದು ಶಾರ್ವರಿ ಸಂವತ್ಸರ, ಶುದ್ಧ ದ್ವಾದಶಿ, ಸ್ವಾತಿ ನಕ್ಷತ್ರ, ಬುಧವಾರ, ಕ್ರಿಸ್ತಶಕ 1480. ಹುಟ್ಟಿದ್ದ ಮಗುವಿಗೆ ರಾಮಾಚಾರ್ಯ ದಂಪತಿಗಳು ಭೂವರಾಹ ಅಂತ ಹೇಳಿ ನಾಮಕರಣ ಮಾಡುತ್ತಾರೆ. ಬಾಲ್ಯದಿಂದಲೇ ವಿಲಕ್ಷಣ ಪ್ರತಿಭೆಯನ್ನು ಪಡೆದಿದ್ದ ಭೂವರಾಹ ತನ್ನ ಓರಗೆಯ ಹುಡುಗರು ಅಚ್ಚರಿ ಪಡುವಂತೆ ವಿದ್ಯಾಸಂಪನ್ನನಾದ. 8ನೇ ವಯಸ್ಸಿಗೆ ಶ್ರೀ ವಾಗೀಶ ತೀರ್ಥರು ಶಾಸ್ತ್ರೋಕ್ತವಾಗಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ದ್ವೈತ ಸಿದ್ಧಾಂತವನ್ನು ಉಪದೇಶಿಸಿ ಶ್ರೀ ವಾದಿರಾಜ ತೀರ್ಥ ಅನ್ನುವಂಥ ಅನ್ವರ್ಥ ನಾಮವನ್ನು ಕೊಟ್ಟು ಹರಸಿದರು. ಶ್ರೀ ವಾದಿರಾಜರು ಉಡುಪಿಯ ಕುಂಬಾಸಿ ಮಠದ 20ನೇ ಯತಿಗಳಾದರು. ಒಂದು ದಿನ ಬೆಳಗಿನ ಜಾವದಲ್ಲಿ ಶ್ರೀ ಹೈವದನ ಸ್ವಾಮಿ ವಾದಿರಾಜರಿಗೆ ಕನಸಿನಲ್ಲಿ ದರ್ಶನವಿತ್ತು, ಆಶೀರ್ವಾದ ಮಾಡಿದನು. ಈಗ ಕೇಳ್ತಾ ಇರುವಂತಹ ಹಾಡು ವಾದಿರಾಜರ ರಚನೆ.

ಒಂದು ಬೆಳಕಿನ ಜಾವ ಶ್ರೀ ಹಯವದನ ಸ್ವಾಮಿ ವಾದಿರಾಜರಿಗೆ ಕನಸಿನಲ್ಲಿ ದರ್ಶನವಿತ್ತು, ಆಶೀರ್ವದಿಸಿದನು. ವಾದಿರಾಜರು ಪುಳಕಿತರಾಗಿ ಶ್ರೀ ಹಯವದನನ್ನ ಸ್ತೋತ್ರ ಮಾಡಿದರು. ಅನಂತರದಲ್ಲಿ ಶ್ರೀ ಹಯವದನನ ಅಂಕಿತದಲ್ಲಿ ಶ್ರೀ ವಾದಿರಾಜರು ತಾಳುವಿಕೆಗಿಂತ ತಪವು ಇನ್ನಿಲ್ಲ, ಇಂತಹ ಅಸಂಖ್ಯ ಕೀರ್ತನೆ ಉಗಾಭೋಗಗಳನ್ನು ರಚಿಸಿದರು. ಒಂದು ಸಮಯದಲ್ಲಿ ಆರ್ಥಿಕವಾಗಿ ಉಡುಪಿಯ ಮಠಗಳು ದುಸ್ಥಿತಿಯಲ್ಲಿದ್ದವು. ಶ್ರೀ ವಾದಿರಾಜರು ಅದನ್ನು ಮನಗಂಡು ಎಲ್ಲ ಮಠಾಧೀಶರ ಒಪ್ಪಿಗೆ ಪಡೆದು 2 ವರ್ಷಗಳಲ್ಲಿ ಬದಲಾವಣೆಗಳನ್ನು ತಂದರು. ಆ ಸಮಯದಲ್ಲಿ ದೇಶಾಟನೆ ಮಾಡಿ ಜ್ಞಾನ ಸಂಪಾದನೆ, ಕ್ಷೇತ್ರ ದರ್ಶನ, ಶಿಷ್ಯರ ಸಂಪರ್ಕ ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯವಾಗಿದ್ದು ಇದೇ ಸಮಯದಲ್ಲಿ. ಅವರ ಸಮಯದಲ್ಲಿ ಭಕ್ತಶ್ರೇಷ್ಠ ಕನಕದಾಸರು ಉಡುಪಿಗೆ ಬಂದಿದ್ದರು. ಶ್ರೀ ವ್ಯಾಸರಾಯರೊಡನೆ ಕನಕದಾಸರನ್ನು ಕಂಡಿದ್ದ ಶ್ರೀ ವಾದಿರಾಜರು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದರು. ಅವರಿಗೆ ಶ್ರೀ ಕೃಷ್ಣ ಮಠದ ಪಕ್ಕದಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದರು. ಅವರ ನಿರಂತರ ಕೃಷ್ಣ ಪ್ರಜ್ಞೆಗೆ ಮೆಚ್ಚಿ ಅವರಿಗೆ ಅನವರತ ಕೃಷ್ಣ ದರ್ಶನವಾಗುವಂತೆ ಪಕ್ಕದ ಗೋಡೆಯಲ್ಲಿ ಕಿಟಕಿಯನ್ನು ಮಾಡಿಸಿಕೊಟ್ಟಿದ್ದರು. ಅವರ ಭಕ್ತಿಯ ನೆನಪಿಗಾಗಿ ಅವರು ಕೃಷ್ಣನಿಗೆ ಸಮರ್ಪಿಸಿದ್ದ ಕರಟದಲ್ಲಿ ಗಂಜಿ ಮತ್ತು ರೊಟ್ಟಿಯನ್ನು ಕೃಷ್ಣನಿಗೆ ನಿತ್ಯವೂ ನೈವೇದ್ಯ ಮಾಡುವ ಕ್ರಮವನ್ನು ಜಾರಿಗೆ ತಂದಿದರು. ಮಹಾಜ್ಞಾನಿಗಳಾದ ಶ್ರೀ ವಾದಿರಾಜರು ಶ್ರೀ ಕನಕದಾಸರ ಅಂತರಂಗದ ಕೃಷ್ಣ ಭಕ್ತಿಯನ್ನು ಅರಿತು ಅವರನ್ನು ಅಪಾರ ಗೌರವದಿಂದ ಕಂಡಿದ್ದರು. ವಾದಿರಾಜರ ಔದಾರ್ಯಕ್ಕೆ ಬೆರಗಾದ ಕನಕದಾಸರು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಅನ್ನುವಂಥ ಹಾಡನ್ನು ಕೂಡ ಹಾಡಿದರು. ಅದೇ ಒಂದು ಹಾಡನ್ನು ಕೇಳ್ಬಿಡೋಣ.

ವಾದಿರಾಜರ ಸಾಹಿತ್ಯ ಪ್ರೌಢಿಮೆ ಅಮೋಘವಾದದು. ಕನ್ನಡ, ತುಳು, ಸಂಸ್ಕೃತ ಭಾಷೆಗಳವರ ಪದಪ್ರಯೋಗ ಪ್ರಾವೀಣ್ಯ ಇನ್ನೆಲ್ಲೂ ಕಾಣಸಿಗದು. ಇಡೀ ಭರತಖಂಡವನ್ನು 4 ಬಾರಿ ಸಂಚರಿಸಿ ಪ್ರಪ್ರಥಮ ಪ್ರವಾಸ ಸಾಹಿತ್ಯ ಅಂತ ಹೇಳಬಹುದಾದಂತಹ ತೀರ್ಥ ಪ್ರಬಂಧವನ್ನು ರಚಿಸಿದರು. ಅವರ ರುಕ್ಮಿಣೇಶ ವಿಜಯ ಅನ್ನೋದು ಮತ್ತೊಂದು ಭವ್ಯ ಸಂಸ್ಕೃತ ಗ್ರಂಥ. ತಾಯಿಯ ಹರಕಿಗಾಗಿ ಅವರು ರಚಿಸಿದ ಲಕ್ಷಾಲಂಕಾರ ಎಂಬ ಕೃತಿಯೂ ಕೂಡ ಬಹಳ ಸೊಗಸಾಗಿದೆ. ಸ್ವಪ್ನ ವೃಂದಾವನಾಖ್ಯಾನ ಅನ್ನೋದು ಅವರ ಅತಿ ವಿಶಿಷ್ಟ ಆತ್ಮಕಥೆ. ವಾದಿರಾಜರ ಕಾವ್ಯ ಶಾಸ್ತ್ರಮಯ ಮತ್ತು ಶಾಸ್ತ್ರ ಕಾವ್ಯಮಯ. ಸಂಸ್ಕೃತದಲ್ಲಿ ಮೊದಲ ಪ್ರವಾಸ ಸಾಹಿತ್ಯ ವೆಂಕಟಾಧ್ವರಿಯ ವಿಶ್ವಗುಣಾದರ್ಶ ಚಂಪು. ಎರಡನೆಯದು ಶ್ರೀ ವಾದಿರಾಜರ ತೀರ್ಥ ಪ್ರಬಂಧ. ಅವರ ಯುಕ್ತಿ ಮಲ್ಲಿಕೆ ವೇದಾಂತ ಮೇರುಕೃತಿ. ಕನ್ನಡದಲ್ಲೂ ಬಹಳಷ್ಟು ಅಮೋಘ ಕೃತಿಗಳನ್ನು ರಚಿಸಿದ್ದಾರೆ. ವಿಶ್ವತೋಮುಖಿಯಾದ ವಾದಿರಾಜರು ಸಮಾಜ ಮುಖಿಯಾದ ಬಗೆ, ಸಮಾಜದ ಸಾಮರಸ್ಯಕ್ಕೆ ಅವರು ನೀಡಿದ ಕೊಡುಗೆ ಅನನ್ಯ. ಸ್ವರ್ಣಕಾರರಾದ ವಿಶ್ವಕರ್ಮ ಇವರು ವಾದಿರಾಜರ ತಪಶಕ್ತಿಯಿಂದ ಪ್ರಭಾವಿತರಾಗಿ ಅವರ ಶಿಷ್ಯರಾದರು. ಇಡೀ ವಿಶ್ವಕರ್ಮ ಜನಾಂಗ ಕೂಡ ವಾದಿರಾಜರ ಅನನ್ಯ ಅನುಯಾಯಿಗಳಾದರು. ಇಡೀ ಕೋಟೇಶ್ವರದ ಸಮಗ್ರ ಮಂದಿ ವಾದಿರಾಜರ ಶಿಷ್ಯರಾಗಿ ದೀಕ್ಷೆಯನ್ನು ಪಡೆದರು. ಆಗೆಲ್ಲ ಬಹಳಷ್ಟು ಗುಂಪುಗಳಾಗಿ ಈ ಗುಂಪುಗಳನ್ನು ಒಡೆದು ಬಹಳಷ್ಟು ಜಗಳ ಮುಂದುವರಿತಾ ಇದ್ದವು. ಈ ಜಗಳವನ್ನು ಮುಂದುವರಿಸಿ ಖುಷಿ ಪಡುವ ಕ್ಷುದ್ರ ಬುದ್ಧಿಯ ಮಂದಿಯನ್ನು ಸಮಾಜದಲ್ಲಿ ನಾವು ನೋಡಬಹುದು. ಆ ಸಮಯದಲ್ಲೂ ಕೂಡ ಇಂಥವರು ಇದ್ದರು. ಪ್ರೀತಿಯ ಸಾಮರಸ್ಯವನ್ನು ಹಂಚಬೇಕಾದಂತಹ ಜನರು ಬಹಳಷ್ಟು ಜಗಳಗಳನ್ನು ನೋಡಿ ಖುಷಿ ಪಡುವಂತಹ ಸಮಯ ಅದಾಗಿತ್ತು. ಒಡಕಿನ ಬೀಜವನ್ನು ಬಿತ್ತುವ

ಕೆಟ್ಟ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ವಾದಿರಾಜರು ಇಂತಹ ನೀಚ ಮನಸ್ಥಿತಿ ಎಲ್ಲೂ ಹತ್ತಿರ ಸುಳಿಯದಂತೆ ನೋಡಿಕೊಂಡ್ರು, ಸಾಮರಸ್ಯದ ಸಂದೇಶವನ್ನು ಸಾರಿದ್ರು. ಒಡೆದ ಬಗೆಯನ್ನ ಮನೆಯನ್ನ ಒಂದುಗೂಡಿಸುವ ಹರಿಕಾರರಾದರು. ಅದಕ್ಕಿಂತ ಅವರು ಎಲ್ಲರನ್ನ ತಮ್ಮ ಶಿಷ್ಯರನ್ನಾಗಿ ಸೇರಿಸಿಕೊಂಡು, ಜೊತೆಗೆ ಅಚ್ಚರಿ ಅಂದರೆ ಆ ಕಾಲದಲ್ಲಿ ಅಭೋಜ್ಯ ಅಂತ ನಂಬಲಾಗಿದ್ದ ಗುಳ್ಳದ ಬೀಜವನ್ನು ಎಲ್ಲರಿಗೂ ಕೊಟ್ಟು ಅದನ್ನು ಬೆಳೆಸುವಂತೆ ಪ್ರೋತ್ಸಾಹಿಸಿದರು. ಅವರು ಬೆಳೆದ ಗುಳ್ಳದ ರುಚಿಯಾದ ಹುಳಿಯನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಕೂಡ ಹೇಳಿದರು. ಅಂದರೆ ಅಭೋಜ್ಯವಾಗಿದ್ದ ಗುಳ್ಳ ವಾದಿರಾಜರಿಂದ ಭೋಜ್ಯವಾಯಿತು. ಶ್ರೀ ವಾದಿರಾಜರು ಸತತವಾಗಿ ಭರತ ಖಂಡವನ್ನು 4 ಬಾರಿ ಸಂಚರಿಸಿ ಹರಿಭಕ್ತಿ ಮಧ್ವ ಸಿದ್ಧಾಂತವನ್ನು ಪ್ರಚಾರಪಡಿಸಿದರು. ಉಡುಪಿಯಲ್ಲಿ 5 ಬಾರಿ ಪರ್ಯಾಯವನ್ನು ನಡೆಸಿದರು. 120 ವರ್ಷಗಳ ಕಾಲ ಬಾಳಿದ ಶ್ರೀ ವಾದಿರಾಜರು ಕ್ರಿಸ್ತಶಕ 1600 ಸಶರೀರರಾಗಿ ತಾವು ಪೂಜಿಸುತ್ತಿದ್ದ ಭಗವಂತನ ಸಾನ್ನಿಧ್ಯವಿದ್ದ ವೃಂದಾವನವನ್ನು ಪ್ರವೇಶಿಸಿದರು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರವಿ ಅಗರ್ವಾಲ್ ಅವರನ್ನು ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರನ್ನಾಗಿ 6 ತಿಂಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಮರುನೇಮಕ ಮಾಡಲಾಗಿದೆ. ನಾಳೆಯಿಂದ 2026ರ ಡಿಸೆಂಬರ್ 31ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇದು ಅನ್ವಯವಾಗುತ್ತದೆಯೇ? ಕೇಂದ್ರ ಸಂಪುಟದ ನೇಮಕಾತಿ ಸಮಿತಿಯು ಅವರ ಮರುನೇಮಕಾತಿಯನ್ನು ಅನುಮೋದಿಸಿದೆ.

ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ಧದ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ಮುಂದಿನ 3 ವರ್ಷಗಳಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 100% ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ಧಪಡಿಸುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯಾವುದೇ ಅಭಿವೃದ್ಧಿ ಯೋಜನೆಯ ಯಶಸ್ಸಿಗೆ ನಿಖರವಾದ ಅಂಕಿಅಂಶಗಳು ಮತ್ತು ವೈಜ್ಞಾನಿಕ ದತ್ತಾಂಶವೇ ಆಧಾರವಾಗಿದ್ದು, ಅದಕ್ಕೆಂದೇ ಸಮರ್ಪಕ ಅಂಕಿಅಂಶಗಳನ್ನೊಳಗೊಂಡ ಯೋಜನೆ ರೂಪಿಸಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ವಿಜಯಪುರ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಜ್ಯೋತಿ ರಾಮಚಂದ್ರ ದೇಶಪಾಂಡೆ ಅಧಿಕಾರಿಗಳಿಗೆ ಸಲಹೆ ನೀಡಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ನಾಳೆ ಕೋಲಾರದ ಮಾಧ್ಯಮ ಪ್ರತಿನಿಧಿಗಳಿಗಾಗಿ 1 ದಿನದ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, 7:02:35.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ ಸುಭದ್ರತೆ ಅದರ ತಳಪಾಯವನ್ನು ಅವಲಂಬಿಸಿರುವಂತೆ ಒಬ್ಬ ವ್ಯಕ್ತಿಯ ಗುಣಶೀಲಗಳು ರೂಪುಗೊಂಡು ವ್ಯಕ್ತಿತ್ವ ನಿರ್ಮಾಣವಾಗುವುದು ಬಾಲ್ಯದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ: ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು

0: ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್ ಗೋವಾ ತಮ್ನೇರ್ ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1 ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000 ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿ ಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು ಜೂನ್ 1 ಜೂನ್ 30 ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರು ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿಸುಮಾರು 6,000 ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. ಎಸ್ಐಆರ್ ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ

0: ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ ವಿಬಿಜಿರಾಮ್ಜಿ ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ದ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1 ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ 3 ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಸವರಾಜ ಅಕ್ಕಿ.
1: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1, 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ 3 ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ಚೋಕಾಯಿ ಹುತಾತ್ಮರಾದರು. ಅಲ್ಲದೆ
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕೇಳಬಹುದು. ಇದಾದ ನಂತರ ಭಾವಗೀತೆಗಳು ನಿಮಗಾಗಿ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು. ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸೆ ಉಳ್ಳದ್ದು. 5ನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು. ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದ್ರೆ ಏನು ಅಂತ ಹೇಳಿದ್ದಾರೆ, ಕೇಳೋಣ. ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ.
1: ಅಣುವನ್ನು ಒಡೆದರೆ ಆ ಅಲ್ತಾನೆ ಕಾಣುವುದೇನು? ಒಂದು ಸಣ್ಣ ಗರ್ಭ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಒಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು ತುಂಬಿಕೊಂಡು ಹಿಡಿದಿರುವ ಪಾತ್ರೆಯಾಗಲಿ, ಎರಡೂ ತರಂಗಗಳಿಂದಲೇ ಆದವು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ, ಚಲನವೇ ಪ್ರಧಾನವಾಗಿ ಉಳ್ಳುದು. ಅದು ತನ್ನ ಚಲನ ಬಲದಿಂದಲೇ ದೇಶವನ್ನು, ಕಾಲವನ್ನು ಮಾಡಿಕೊಳ್ಳುವುದು. ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟ ಕೂಡಲೇ ಎರಡು ದಡಗಳು ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ, ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ನಿರೋಧಿಸಿ ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಈ ಹೆಸರೇಕೆ ಎಂದು ಮುಂತಾಯಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ, ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ, ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು. ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ? ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನು ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ. ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆ ಜಿಜ್ಞಾಸು, ಆಧುನಿಕ ತತ್ವಜ್ಞಾನಿ. ಆದರೆ ಜಿಜ್ಞಾಸುವು ನಮಗೆ ಮೀರಿದವು. ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದ ಉಪ್ಪಿನಂತೆ. ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ. ಎಷ್ಟೇ ಆಗಲಿ ಉಪ್ಪೇ ಅಡುಗೆಗೆ ರುಚಿಯನ್ನು ಕೊಡುವುದು. ಅದರಂತೆ ಜಿಜ್ಞಾಸುವು ಸಮಾಜದ ಬೆಳಕು. ಸಮಾಜವು ಉಜ್ವಲವಾಗಬೇಕಾದರೆ ಸಾವಿರಕ್ಕೆ ಒಂದರಂತಲ್ಲದಿದ್ದರೆ ಹೋಗಲಿ, ಲಕ್ಷಕ್ಕೊಂದರಂತಾದರೂ ಜಿಜ್ಞಾಸುವು ಬೇಕು. ಈತನು ಯಾರ ಮಾತನ್ನೂ ತೆಗೆಯುವುದಿಲ್ಲ, ಎಲ್ಲರ ಹೇಳಿಕೆಗಳನ್ನು ಗೌರವಿಸುವನು. ಆ ಹೇಳಿಕೆಗಳ ಸತ್ಯ ಅಸತ್ಯತೆಗಳನ್ನು ತರ್ಕಬದ್ಧವಾಗಿ ವಿಚಾರಿಸುವನು. ತನ್ನ ಅನುಭವವೆಂಬ ತಕ್ಕಡಿಯಲ್ಲಿ ತೂಗುವನು. ಇದು ಸಂಬದ್ಧವೇ ಅಸಂಬದ್ಧವೇ ಎಂದು ಪರೀಕ್ಷಿಸುವನು. ಕೊನೆಗೆ ಈ ಕಾರಣಗಳಿಂದ ಇದು ಗ್ರಾಹ್ಯ, ಇದು ಈ ಕಾರಣಗಳಿಂದ ಅಗ್ರಾಹ್ಯ ಎಂದು ಗೊತ್ತು ಮಾಡುವನು. ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ. ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
4: ಸ್ನೇಹಿತರೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕೇಳಿದ್ರಿ. ಈಗ ಭಾವಗೀತೆಗಳನ್ನು ಕೇಳುವಂತಹ ಸಮಯ. ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ.

0: ಕೆಎಂ ಕುಸುಮ ಅವರ ಧ್ವನಿಯಲ್ಲಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆಯೊಂದನ್ನು ಕೇಳಿದ್ರಿ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮಾತೃಭಾಷೆ ಅಂತರಂಗದ ಭಾಷೆ, ನಮ್ಮ ತಾಯ್ನುಡಿ. ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
2: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
1: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕಂಬಾರರ ಒಂದು ರಚನೆಯನ್ನು ಕೇಳಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 7:35 ನಿಮಿಷಗಳಾಗಲಿವೆ. ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಪ್ರಸಾರ, ಇದಾದ ನಂತರ ಭಾವಗೀತೆಗಳು ಮುಂದುವರಿಯಲಿವೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ಧತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಗಳಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ಧವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ ಪೆಟ್ರೋಕೆಮಿಕಲ್ ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ಯೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು ಒಂದು ದಿನವೂ ಕೆಲಸವಿಲ್ಲದೆ ಇರಬಾರದು ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲ ಆಡಳಿತಾತ್ಮಕ, ಹಣಕಾಸು ಮತ್ತು ತಾಂತ್ರಿಕ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು 4:00 ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3ರಂದು ಅನಂತನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. 6:00-8:00 ಲಖನ್ಪುರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಜಮ್ಮುವಿಗೆ ಕರೆದೊಯ್ಯಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ನಡೆಸಲು ನಿರ್ಧರಿಸಿದೆ. UPTET 2026 ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ TET ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. TET ಪರೀಕ್ಷೆಯು ಗುರುವಾರದಿಂದ 4 July ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20,00,000 ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18 ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು DR ಕಾಂಗೊ ವಿರುದ್ಧ ಸೆಣಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದೇ 5-18 ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ FIH ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವಸಿದ್ಧತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15 ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ VBG ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:45
1: ಮನೆಗೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಹಾಗೆಯೇ ಭಾವಗೀತೆಗಳು ಜೊತೆಗೆ ನಾದೋಪಾಸನೆಯಲ್ಲಿನ ಶ್ರೀ ವಾದಿರಾಜರ ಮಾಹಿತಿ ಎಲ್ಲವೂ ಇಷ್ಟವಾಯಿತು ಅನ್ನುವಂತಹ ಸಂದೇಶಗಳನ್ನು ನಮ್ಮ ಕೇಳುಗರಾದಂತಹ ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಕಳಿಸಿದ್ದಾರೆ. ಹಾಗೆಯೇ ಕಿಷ್ಕಿಂದ

ನಗರದಿಂದ ಗಂಗಾವತಿ, ಇಲ್ಲಿಂದ ಈರಣ್ಣ ವಿಜಯಶ್ರೀ ಅವರ ಮೆಸೇಜ್ ಬಂದಿದೆ. ಪೂರ್ಣಿಮಾ ಮಿಸ್ತ್ರಿ, ಧಾರವಾಡದಿಂದ ಸುಜಾತ ಭರ್ತೇಶ್ ಇವರ ಮೆಸೇಜ್ ಬಂದಿದೆ. ಹಾಗೇನೆ ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿ ಇಲ್ಲಿಂದ, ಬಸಯ್ಯ ಸ್ವಾಮಿ ಬೀದರ್ನಿಂದ, ಬಾಗಲಕೋಟೆ ಬನಹಟ್ಟಿಂದ ಅಂಕುಶ್ ದೀಪಾ ಮಹದೇವ್ ಇವರೆಲ್ಲರೂ ಮೆಸೇಜ್ ಮಾಡಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ, ಹಾಗೆಯೇ ವರಲಕ್ಷ್ಮಿ ಪೀಣ್ಯದಿಂದ, ಕಲ್ಯಾಣ್ ಕುಮಾರ್ ಗವಾಯಿಗಳು ಗೊರವಗುಂಡಗೆಯಿಂದ, ಇನ್ನು ಸೌಭಾಗ್ಯ ಅವರ ಮೆಸೇಜ್ ಕೂಡ ಬಂದಿದೆ. ಹುನಗುಂದ ತಾಲೂಕು ಇಲ್ಲಿಂದ ರಾಜೇಶ್ವರಿ ದುತ್ತರಗಿ ಹಾಗೂ ಮನೆಯವರು, ಹಿತೇಂದ್ರ ದಾಸ್ ಅಸ್ಸಾಂನಿಂದ ಮೆಸೇಜ್ ಮಾಡಿದ್ದಾರೆ, ಹಾಗೆಯೇ ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ, ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಹಾಗೆಯೇ ರತ್ನಾ ನಾಗಪ್ಪ. ಇವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಗಗನ್ ರಾಜ್ಕುಮಾರ್ ಮಾರಿಕಣಿವೆಯಿಂದ, ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಚನ್ನಬಸಪ್ಪ ಹಾವೇರಿಯಿಂದ, ನಳಿನಾ ಲಂಕೇಶ್ ವಿಜಯನಗರದಿಂದ, ಹಾಗೆಯೇ ಅಚಿಂತ್ಯ ಆದ್ಯ ಗಂಗಮ್ಮ ಶೀಲಾ ರಾಜೇಶ್ ಜಾವಗಲ್ನಿಂದ, ಟಿ ಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನ್ ಅವರ ಮೆಸೇಜ್ ಬಂದಿದೆ. ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ತುಮಕೂರಿನಿಂದ, ಇಂಡಿ ತಾಲೂಕಿನಿಂದ ನೇತ್ರಾವತಿ ಕಲ್ಯಾಣಿ ಪತ್ತಾರ್, ಹಾಗೆಯೇ ಬಿ ಎಲ್ನಿಂದ ರೂಪಾ, ಗೋಕಾಕ್ನಿಂದ ದೇವರಾಜ್ ಖಿಲಾರಿ, ಕಲಬುರಗಿಯಿಂದ ಧರ್ಮಣ್ಣ ಧನ್ನಿ ಅವರ ಮೆಸೇಜ್ ಬಂದಿದೆ. ಮಧು ಚಿತ್ರದುರ್ಗದಿಂದ, ಹಾಗೆಯೇ ಧಾರವಾಡದಿಂದ ಶಿವಾನಂದ ಪರ್ತುಪ ಹುಗಾರ್ ಅವರ ಮೆಸೇಜ್ ಬಂದಿದೆ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ತುಮಕೂರಿನಿಂದ, ಕವಿತಾ ಶ್ರೀನಿವಾಸ್ ವೈ ಎಸ್ ಕಾಲೋನಿ ಧಾರವಾಡದಿಂದ, ಹಾಗೆಯೇ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಹೊನ್ನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಬೀದರ್ ಇಲ್ಲಿಂದ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಹಾಗೂ ಚಂದ್ರಶೇಖರ್ ಇವರ ಮೆಸೇಜ್ ಬಂದಿದೆ. ರಮೇಶ್ ಚೌಗ್ಲಾ ರಾಯಭಾಗ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಅರುಣಾ ಮೈತ್ರಿ ಜೆ ಸಿ ನಗರದಿಂದ, ಚಂದ್ರಮುಖಿ ITI ಲೇಔಟ್ ಮಲತಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಕಲಬುರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಧನ್ಯವಾದಗಳು ಸ್ನೇಹಿತರೆ ತಮಗೆಲ್ಲ ತಮ್ಮ ಈ ಸಂದೇಶಗಳಿಗಾಗಿ.

ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರೆ, ಇದಕ್ಕೂ ಮೊದಲು ಪ್ರಸಾರವಾದಂತಹ ರತ್ನಮಾಲ ಪ್ರಕಾಶ್ ಅವರು ಹಾಡಿದಂತಹ ಗೀತೆಯ ರಚನಾಕಾರರು ಕೂಡ ಬಿ ಆರ್ ಲಕ್ಷ್ಮಣರಾವ್ ಅವರು. ಸ್ನೇಹಿತರೆ, ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ ವಿಬಿಜಿ ರಾಮ್ಜಿ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಎಲ್ಲ ಎಸ್ಕಾಂ ಸಿಬ್ಬಂದಿ ಇಂದಿನಿಂದ ಕೈಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳನ್ನು ಸಿಬ್ಬಂದಿಗೆ ತೋರಿಸಲು ಬೆಸ್ಕಾಂ ವಿನಂತಿಸಿದೆ. ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇಂದು ಪತ್ರಿಕಾ ದಿನಾಚರಣೆ 2026 ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಡಿಜಿಟಲ್ ಯುಗದಲ್ಲಿ ನಿಜವಾದ ಪತ್ರಕರ್ತ ಯಾರು ಕುರಿತ ವಿಚಾರ ಸಂಕಿರಣಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಇಂದು ಬೆಂಗಳೂರಿನ ವಿಜಯನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಮತದಾರರ

ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗಾಗಿ ಗಣತಿ ನಮೂನೆಯನ್ನು ಅಧಿಕಾರಿಗಳಿಗೆ ಸಲ್ಲಿಸಲಿದ್ದಾರೆ. ಕೇಂದ್ರ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರು ಇಂದು ಜಿಎಸ್ಟಿ ದಿನಾಚರಣೆ 2026 ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಬೆಂಗಳೂರಿನ ಕ್ವೀನ್ಸ್ ರಸ್ತೆಯ ಕಾವೇರಿ ಸಭಾಂಗಣದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಭಾಗವಹಿಸಲಿದ್ದಾರೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: 8:02
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಸಮಯ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೊಡಗಿನ ಕಾವೇರಿ ಚಿತ್ರದ ಹಾಡು ಪ್ರಸಾರವಾಗ್ತಾ ಇದೆ. ಚಿತ್ರ ಅವರ ಧ್ವನಿ ಕೂಡ ಇದೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಜುಲೈ 1 ಅಂದರೆ ಇಂದಿನ ಈ ದಿನದಂದು ಬಹಳಷ್ಟು ವಿಶೇಷತೆಗಳಿವೆ. ಪ್ರತಿ ವರ್ಷ ಜುಲೈ 1 ಈ ದಿನವನ್ನು ಕರ್ನಾಟಕದಲ್ಲಿ ಕನ್ನಡ ಪತ್ರಿಕಾ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಕನ್ನಡದ ಮೊಟ್ಟ ಮೊದಲ ಮುದ್ರಿತ ಪತ್ರಿಕೆ ಮಂಗಳೂರು ಸಮಾಚಾರ. ಇದು ಆರಂಭವಾಗಿದ್ದು 1843 ಜುಲೈ 1 ಜರ್ಮನಿಯ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್ ಅವರು ಈ ಪತ್ರಿಕೆಯನ್ನು ಮಂಗಳೂರಿನಲ್ಲಿ ಮೊದಲಿಗೆ ಆರಂಭಿಸಿದರು. ಕನ್ನಡ ಭಾಷೆಗೆ ಪತ್ರಿಕಾ ರಂಗಕ್ಕೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸೋದಕ್ಕೆ ಈ ದಿನವನ್ನು ಕನ್ನಡ ಪತ್ರಿಕಾ ದಿವಸ ಅಂತ ಕೂಡ ಆಚರಿಸಿಕೊಂಡು ಬರಲಾಗಿದೆ.

0: ಮೋಜುಗಾರ ಸೊಗಸುಗಾರ ಚಿತ್ರದ ಹಾಡಾಗಿತ್ತು ಇದು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.
1: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
2: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
1: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ, ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ. ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

0: 8:30 ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಕನ್ನಡ ಪತ್ರಿಕಾ ದಿವಸ ಆಯಿತು, ಜುಲೈ ಫಸ್ಟು ಇಂದು. ಹಾಗೆಯೇ ಇವತ್ತು ಚಾರ್ಟೆಡ್ ಅಕೌಂಟೆಂಟ್ ದಿನ ಕೂಡ. ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ಗೊತ್ತಲ್ಲ, ಸಿ ಎ ಅಂತ ಶಾರ್ಟ್ ಫಾರ್ಮಲ್ಲಿ ಕರೆಯಲಾಗುತ್ತೆ ಇವರನ್ನ. ಇವರು ಹಣಕಾಸು ಲೆಕ್ಕ ಪರಿಶೋಧನೆ ಅಂದರೆ ಆಡಿಟಿಂಗ್, ಹಾಗೆಯೇ ತೆರಿಗೆ ಯೋಜನೆ ಮತ್ತು ವ್ಯಾಪಾರ ನಿರ್ವಹಣೆಯಲ್ಲಿ ಪರಿಣಿತಿ ಹೊಂದಿರುವ ವೃತ್ತಿಪರರು. ಇವರು ವ್ಯಕ್ತಿಗಳಿಗೆ ಸಂಸ್ಥೆಗಳಿಗೆ ಆರ್ಥಿಕ ಸಲಹೆಗಳನ್ನು ನೀಡುವ ಮೂಲಕ ಕಾನೂನುಬದ್ಧವಾಗಿ ಹಣಕಾಸು

ವ್ಯವಹಾರಗಳನ್ನು ನಿರ್ವಹಿಸೋದಕ್ಕೆ ಸಹಾಯ ಮಾಡುವಂಥವ್ರು. ಲೆಕ್ಕ ಪರಿಶೋಧನೆ ಅಂದರೆ ಕಂಪನಿಯ ಹಣಕಾಸಿನ ದಾಖಲೆಗಳು ನಿಖರವಾಗಿವೆಯೇ ಅಂತ ಪರಿಶೀಲಿಸೋದು. ಹಾಗೆಯೇ ತೆರಿಗೆ ನಿರ್ವಹಣೆ ಅಂದರೆ ಟ್ಯಾಕ್ಸೇಷನ್ನು, ಆದಾಯ ತೆರಿಗೆ ರಿಟರ್ನ್ಸ್ ಅಂದರೆ ITR, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಕೆ ಮಾಡೋದು, ಹಾಗೆಯೇ ತೆರಿಗೆ ಉಳಿತಾಯದ ಕುರಿತು ಸಲಹೆ ನೀಡೋದು, ಹೂಡಿಕೆ ಸಾಲ ನಿರ್ವಹಣೆ ಮತ್ತು ಆರ್ಥಿಕ ಬೆಳವಣಿಗೆ ಯೋಜನೆಗಳನ್ನು ರೂಪಿಸೋದು, ವ್ಯವಹಾರಗಳ ವಾರ್ಷಿಕ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸೋದು ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಮೌಲ್ಯಮಾಪನ ಮಾಡೋದು, ಹೀಗೆ ಈ ಥರ ಕೆಲಸಗಳನ್ನು ಮಾಡಿ ಎಲ್ಲರಿಗೂ ಹಣಕಾಸಿನ ವಿಚಾರಗಳಲ್ಲಿ ಸಹಾಯ ಮಾಡುವಂತಹ ವೃತ್ತಿಪರರಿಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತ ಹೇಳ್ತೀವಿ. ಭಾರತದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿಯನ್ನು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇಖಾಯಿ ಅನ್ನುವಂಥ ಸಂಸ್ಥೆ ನಿಯಂತ್ರಿಸುತ್ತೆ. ಈ ಅರ್ಹತೆಯನ್ನು ಪಡೆಯೋದಕ್ಕೆ 3 ಹಂತದ ಪರೀಕ್ಷೆಗಳನ್ನು ಪೂರ್ಣಗೊಳಿಸಬೇಕು. ಮೊದಲನೇದಾಗಿ CA ಫೌಂಡೇಶನ್, 12ನೇ ತರಗತಿ ಪೂರ್ಣಗೊಳಿಸಿದ ನಂತರ ಬರೆಯುವ ಮೊದಲ ಹಂತದ ಪರೀಕ್ಷೆ ಇದು. ಹಾಗೆಯೇ CA ಇಂಟರ್ಮೀಡಿಯೇಟ್ ಅಂದರೆ ಫೌಂಡೇಶನ್ ಪಾಸಾದ ನಂತರ ಅಥವಾ ಪದವಿ ಮುಗಿಸಿದ ಬಳಿಕ ಬರೆಯುವ ಪರೀಕ್ಷೆ ಇದು, ಎರಡನೇದು. ಇನ್ನು ಮೂರನೇದು ಆರ್ಟಿಕಲ್ಶಿಪ್, ಅಂದರೆ CA ಇಂಟರ್ಮೀಡಿಯೇಟ್ ನಂತರ ಯಾವುದೇ ಅನುಭವಿ ಚಾರ್ಟೆಡ್ ಅಕೌಂಟೆಂಟ್ ಬಳಿ 2-3 ವರ್ಷಗಳ ಕಡ್ಡಾಯ ಪ್ರಾಯೋಗಿಕ ತರಬೇತಿಯನ್ನು ಪಡ್ಕೊಳ್ಳೋದು. ಇನ್ನು CA ಅಂತಿಮ, ಅಂದರೆ ತರಬೇತಿಯ ಅವಧಿಯಲ್ಲಿ ಅಥವಾ ನಂತರ ಬರೆಯುವ ಅಂತಿಮ ಪರೀಕ್ಷೆ. ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಇಖಾಯಿನಿಂದ ಚಾರ್ಟೆಡ್ ಅಕೌಂಟೆಂಟ್ ಪ್ರಮಾಣಪತ್ರವನ್ನು ನೀಡಲಾಗುತ್ತೆ.

ಹಾಗೆಯೇ ಇವತ್ತು ನಮ್ಮ ದೇಶದಲ್ಲಿ ಜಿಎಸ್ಟಿ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಜುಲೈ 1 ದೇಶದಾದ್ಯಂತ ಸರಕು ಮತ್ತು ಸೇವಾ ತೆರಿಗೆ 2017 ಜುಲೈ 1 ಜಾರಿಗೆ ಬಂತು. ಅಂದರೆ ಜಿಎಸ್ಟಿ ಅಂತ ಹೇಳೋದು ಇದನ್ನು. ಈ ಐತಿಹಾಸಿಕ ಆರ್ಥಿಕ ಸುಧಾರಣೆಯ ನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಜಿಎಸ್ಟಿ ಅಂದರೆ ಏನು? ಸರಕು ಮತ್ತು ಸೇವಾ ತೆರಿಗೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ. ಇದು ಸರಕುಗಳ ಉತ್ಪಾದನೆ, ಮಾರಾಟ ಮತ್ತು ಬಳಕೆಯ ಮೇಲೆ ವಿಧಿಸಲಾಗುವ ಸಮಗ್ರ ಪರೋಕ್ಷ ತೆರಿಗೆಯಾಗಿದೆ. ಇದು ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಅನ್ನುವ ಪರಿಕಲ್ಪನೆಯನ್ನು ಹೊಂದಿದೆ. ಹಳೆಯ ಬಹುಹಂತದ ತೆರಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರೋದು ಮತ್ತು ತೆರಿಗೆ ಪಾವತಿಯನ್ನು ಸುಲಭಗೊಳಿಸೋದು ಇದರ ಮುಖ್ಯ ಉದ್ದೇಶ. ಹಾಗಾಗಿ ಇಂದಿನ ಈ ದಿನವನ್ನು ಅಂದರೆ ಜುಲೈ 1 ನಮ್ಮ ದೇಶದ ಜಿಎಸ್ಟಿ ದಿನವನ್ನಾಗಿ ಆಚರಿಸ್ಕೊಂಡು ಬರಲಾಗ್ತಾ ಇದೆ. ಇದು 2017 ಮಧ್ಯರಾತ್ರಿಯಿಂದಲೇ, ಅಂದರೆ ಜುಲೈ 1 ಮಧ್ಯರಾತ್ರಿಯಿಂದಲೇ ದೇಶದಾದ್ಯಂತ ಜಾರಿಗೆ ಬಂತು.

ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ಈ ದಿನವನ್ನು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಪ್ರಸಿದ್ಧ ವೈದ್ಯ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಜನ್ಮ ಹಾಗೂ ಮರಣದ ದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಜನರ ಜೀವ ಉಳಿಸೋದಕ್ಕೆ ಮತ್ತು ಆರೋಗ್ಯ ಸುಧಾರಣೆಗೆ ವೈದ್ಯರು ಮಾಡುವ ತ್ಯಾಗವನ್ನು ಈ ದಿನ ನೆನೆಸ್ಕೊಂಡು ಅದನ್ನು ಗೌರವಿಸಲಾಗುತ್ತೆ. ವೈದ್ಯರ ನಿಸ್ವಾರ್ಥ ಸೇವೆಗೆ ಧನ್ಯವಾದ ಹೇಳೋದು, ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋದು, ಇವೆಲ್ಲವೂ ಈ ದಿನದ ಆಚರಣೆಯ ಪ್ರಮುಖ ಅಂಶಗಳು. ಡಾಕ್ಟರ್ ಬಿ ಸಿ ರಾಯ್ ಇವರು ಭಾರತ ಕಂಡ ಶ್ರೇಷ್ಠ ವೈದ್ಯರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ. ಇವರ ಸಾಧನೆಗಾಗಿ 1961 ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವೈದ್ಯರು ನಮಗೆ ಏಕೆ ಮುಖ್ಯ ಅಂತಂದರೆ, ಬಹಳಷ್ಟು ಕಾರಣಗಳಿಗಾಗಿ ಅವರು ಮುಖ್ಯ ಆಗ್ತಾರೆ. ಮುಖ್ಯವಾಗಿ ರೋಗ ಪತ್ತೆಯನ್ನು ಹಚ್ಚೋದಕ್ಕೆ, ಅಂದರೆ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಅದಕ್ಕೆ ಶುಶ್ರೂಷೆಯನ್ನು ನೀಡ್ತಾರಲ್ಲ, ಹಾಗಾಗಿ ಇನ್ನು ಸಲಹೆ ಮತ್ತು ಚಿಕಿತ್ಸೆ ಕೂಡ ನೀಡುವಂಥದ್ದು, ಆರೋಗ್ಯಕರ ಜೀವನ ಶೈಲಿಗೆ ಮಾರ್ಗದರ್ಶನ ನೀಡ್ತಾರಲ್ಲ, ಹಾಗಾಗಿ ಬಹಳ ಮುಖ್ಯ ಇವರು ನಮ್ಮ ಜೀವನದಲ್ಲಿ. ಹಾಗೆಯೇ ಯಾವುದೇ ಸಮಯದಲ್ಲಿ ಜೀವ ಉಳಿಸೋದಕ್ಕೆ ಸದಾ ಸಿದ್ಧರಿರ್ತಾರೆ, ತುರ್ತು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ ಬಹಳಷ್ಟು ಕಾರಣಗಳಿಗಾಗಿ ನಮ್ಮ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳಷ್ಟು ಮುಖ್ಯ. ಈ ದಿನ ಅವರನ್ನೆಲ್ಲ ಸ್ಮರಿಸ್ಕೊಂಡು ನೆನೆಸ್ಕೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಗಲು ರಾತ್ರಿ ನಮಗಾಗಿ ದುಡಿತಾ ಇರುವಂತಹ ಪ್ರತಿಯೊಂದು ವೈದ್ಯರಿಗೂ ಕೂಡ ಇಂದು ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋಣ.

ಮತ್ತೊಂದು ವಿಶೇಷ ಅಂತಂದ್ರೆ ನಮ್ಮ ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಜನ್ಮದಿನ ಎಂದು. ಕಳೆದ ವರ್ಷದ ಸಂಗೀತ್ ವಿದ್ವಾನ್ ಪ್ರಶಸ್ತಿಯನ್ನ ಪುಟ್ಟರಾಜ ಗವಾಯಿಗಳ ಗರಡಿಯಲ್ಲಿ ಪಳಗಿದ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಗೆ ನೀಡಿ ಸನ್ಮಾನಿಸಲಾಯಿತು. ಅತಿ ಬಡತನದ ಕುಟುಂಬದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಸಂಗೀತದಲ್ಲಿ ವಿದ್ವಾನ್ ಅಂತ ಅನ್ಸ್ಕೊಂಡಂತಹ ನಮ್ಮ ಪಂಡಿತ್ ವೆಂಕಟೇಶ್ ಕುಮಾರ್ ಅವರದು ಅತಿ ಸರಳ ಸ್ವಭಾವ.

ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಹಿಂದೂಸ್ತಾನಿ ಗಾಯಕರು. ಸ್ವಾಮಿ ಹರಿದಾಸ ಮತ್ತು ಕನಕದಾಸರು ರಚಿಸಿದ ಭಕ್ತಿಗೀತೆಗಳ ಗಾಯನಕ್ಕೆ ಹೆಚ್ಚು ಹೆಸರುವಾಸಿ ಇವರು. ಕುಮಾರ್ ಪಂಚಾಕ್ಷರ ಗವಾಯಿ ಕಿರಣ ಹಾಗೂ ಗ್ವಾಲಿಯರ್ ಘರಾನಗಳಿಗೆ ಸೇರಿದವರು. ಉತ್ತರ ಕರ್ನಾಟಕದ ಬಳ್ಳಾರಿಯ ಲಕ್ಷ್ಮೀಪುರದಲ್ಲಿ ಜನಿಸಿದವರು. ತಂದೆಯವರು ಕೂಡ ಜಾನಪದ ಗಾಯಕ ಹಾಗೂ ಚರ್ಮದಲ್ಲಿ ಬೊಂಬೆಗಳನ್ನು ಮಾಡ್ತಾರಲ್ಲ, ಆ ಒಂದು ವೃತ್ತಿಯಲ್ಲಿದ್ದವರು. ಸುಮಾರು 15 ವರ್ಷದವರಾಗಿದ್ದಾಗ ವೆಂಕಟೇಶ್ ಅವರನ್ನು ಅವರ ತಾಯಿಯ ಸಹೋದರ ಜೊತೆಗೆ ಮಾವ ಆದಂತಹ ನಾಡೋಜ ಬೆಳಗಲ್ಲು ವೀರಣ್ಣ ಅವರು ಗದಗದಲ್ಲಿರುವ ವೀರಶೈವ ಸಂತ ಮತ್ತು ಹಿಂದೂಸ್ತಾನಿ ಸಂಗೀತಗಾರ ಪುಟ್ಟರಾಜ ಗವಾಯಿ ಅವರು ನಡೆಸ್ತಾ ಇದ್ದಂತಹ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕರೆದೊಯ್ದು ಅಲ್ಲಿ ಮುಂದಿನ 12 ವರ್ಷಗಳ ಕಾಲ ಅವರ ಆಶ್ರಮದಲ್ಲಿ ವಾಸಿಸಿ ಗವಾಯಿ ಅವರ ಅಡಿಯಲ್ಲಿ ಗ್ವಾಲಿಯರ್ ಮತ್ತು ಕಿರಾಣ ಶೈಲಿಗಳಲ್ಲಿ ಹಿಂದೂಸ್ತಾನಿ ಗಾಯನವನ್ನು ಕಲಿತವರು ಪಂಡಿತ್ ವೆಂಕಟೇಶ್ ಕುಮಾರ್ ಅವರು. ಹಾಗೆಯೇ ಸುಮಾರು 1993 ಸವಾಯಿ ಗಂಧರ್ವ ಸಂಗೀತ ಮಹೋತ್ಸವದಲ್ಲಿ ಪ್ರದರ್ಶನ ನೀಡಬೇಕು ಅಂಥೇಳಿ ಪಂಡಿತ್ ಭೀಮಸೇನ್ ಜೋಶಿ ಅವರಿಂದ ಆಹ್ವಾನ ಬಂದಾಗ ಕುಮಾರ್ ಅವರಿಗೆ ಮೊದಲನೇ ಬ್ರೇಕ್ ಆಗಿ ಇದು ಆಯಿತು. ಸುಮಾರು 10 ವರ್ಷಗಳ ಕಾದ ನಂತರ ಈ ಒಂದು ಅವಕಾಶ ಅವರಿಗೆ ಒದಗಿ ಬಂದಿತ್ತು. ಅನೇಕ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆಯೇ 1988 ನಮ್ಮ ಆಲ್ ಇಂಡಿಯಾ ರೇಡಿಯೋದ ಎ ಟಾಪ್ ದರ್ಜೆಯ ಕಲಾವಿದರು ಕೂಡ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು. ಕನ್ನಡ ವಚನ ಮತ್ತು ದಾಸರ ಪದ ಗಾಯನಗಳಿಗಾಗಿ ಹೆಚ್ಚು ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರ ಧ್ವನಿಯಲ್ಲಿ ಒಂದು ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಭಕ್ತಿಗೀತೆಯನ್ನು ಕೇಳೋಣ.

ಕೇಳಿದ್ರಲ್ಲ ಎಷ್ಟು ಸುಂದರವಾದ ಆಪ್ಯಾಯಮಾನವಾದ ಧ್ವನಿ ಪಂಡಿತ್ ವೆಂಕಟೇಶ್ ಕುಮಾರ್ ಅವ್ರದ್ದು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಂಗೀತ ನಾಟ್ಯ ಅಕಾಡೆಮಿ ಪ್ರಶಸ್ತಿ, ವತ್ಸಲ ಭೀಮಸೇನ್ ಜೋಶಿ ಪ್ರಶಸ್ತಿ, ಕೃಷ್ಣ ಹಾನಗಲ್ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ 2016 ಅವರಿಗೆ ಸಿಕ್ಕಿದೆ. ಇನ್ನು ಗಂಗೂಬಾಯಿ ಹಾನಗಲ್ ರಾಷ್ಟೀಯ ಪ್ರಶಸ್ತಿ 2017, ಹಾಗೆಯೇ ಮಧ್ಯಪ್ರದೇಶ ಸರ್ಕಾರದಿಂದ ಕಾಳಿದಾಸ್ ಸಮ್ಮಾನ್ ಕೂಡ ಅವರಿಗೆ ಲಭಿಸಿದೆ. ಅಂದರೆ 2017 ಮತ್ತು 2021 ಅವರಿಗೆ ನೀಡಲಾಯಿತು. ಇನ್ನು ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ವಿಶ್ವವಿದ್ಯಾಲಯದ ಮಾನವ ಶ್ರೇಷ್ಠತೆಗಾಗಿ ಗೌರವ ಡಾಕ್ಟರೇಟ್ ಕೂಡ ಲಭಿಸಿದೆ 2022. ಹೀಗೆ ಅವರ ಸಾಧನೆ ಬಹಳ ಎತ್ತರಕ್ಕಿದೆ. ಆದರೂ ಕೂಡ ಅಷ್ಟೇ ಸರಳ ಸಜ್ಜನ ಸ್ವಭಾವದವರು ನಮ್ಮ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು. ಹೀಗೆ ಇನ್ನಷ್ಟು ಒಳ್ಳೆಯ ಒಳ್ಳೆಯ ಗೀತೆಗಳನ್ನು ನೀಡಿ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನುವಂಥ ಆಶಯದೊಂದಿಗೆ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಕೋರೋಣ. ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ.

ಇಂಟರ್ನ್ಯಾಷನಲ್ ಜೋಕ್ ಡೇ ಇವತ್ತು, ಅಂತಾರಾಷ್ಟ್ರೀಯ ನಗೆ ಚಟಾಕಿ ದಿವಸ. ಅಯ್ಯೋ ಇದಕ್ಕೂ ದಿವಸ ಏನೋ ಇದೆ, ಆದರೆ ನಗೋದಕ್ಕೆ ನಮಗೆ ಟೈಮ್ ಎಲ್ಲಿದೆ ಅಲ್ವಾ? ನಮಗೆಲ್ಲ ಈಗ ನಗೋದಕ್ಕೆ ಟೈಮೂ ಇಲ್ಲ, ಒಂಥರ ಆಸಕ್ತಿನೂ ಇಲ್ವೇನೋ ಅನ್ನೋ ಥರ. ಯಾಕೆ ಅಂತಂದರೆ ಅಷ್ಟು ಬ್ಯುಸಿ ನಾವು, ಒಂದಲ್ಲ ಒಂದು ಒತ್ತಡದಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿರುವಂತಹ ನಮಗೆ ಯಾರು ಯಾವ ಜೋಕ್ ಹೇಳಿದರು ನಗೋದಕ್ಕೆ ಪುರ್ಸತ್ತೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ನಾವು ಒಂದು ಟೀ ಜೊತೆ ಹರಟೆ ಹೊಡ್ಕೊಂಡು ಸಣ್ಣ ಪುಟ್ಟ ಒಂದು ಪೂವರ್ ಜೋಕ್ಸ್ ಅಂತಾರಲ್ಲ, ಪಿ ಜೆಗಳು ಅಂತ ಹೇಳ್ತಾರಲ್ಲ, ಅದಕ್ಕೂ ನಕ್ಕೊಂಡು ಎಷ್ಟು ಹಾಯಾಗಿದ್ವಿ. ಈಗೆಲ್ಲ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ದೀವೇನೋ, ಎಷ್ಟು ಪುರ್ಸೊತ್ತೆ ಇಲ್ದಂಗೆ ಆಗ್ಬಿಟ್ಟಿದ್ದೀವಲ್ಲ ಅಂತ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ ಅಲ್ವಾ? ನಾವೆಲ್ಲರೂ ನಮ್ಮಲ್ಲಿ ಎಷ್ಟೋ ಜನ ಮನಸ್ಸು ಬಿಚ್ಚಿ ನಗದೆ ಅದೆಷ್ಟೋ ದಿನಗಳು ಕಳೆದು ಹೋಗಿವೆ ಅಂತ ಅನ್ಸ್ಕೊಳ್ತಾ ಇದೆ ನಮಗೆ ಅಲ್ವಾ? ಇನ್ನು ಕೆಲವೊಂದು ಕಡೆ ಒತ್ತಾಯಪೂರ್ವಕವಾಗಿ ನಗಬೇಕಾಗಿದೆ, ಹಾಗಾಗಿ ನಗೆ ಕೂಟಗಳಲ್ಲಿ ಪಾಲ್ಗೊಳ್ಳೋದು, ಈ ಯೋಗ ತರಬೇತಿಗಳಲ್ಲಿ ನಗೆಯನ್ನು ಹೇಳ್ಕೊಡ್ತಾರಲ್ಲ, ಆಗ ನಗದಕ್ಕೆ ಪ್ರಯತ್ನ ಪಡೋದು, ಹೀಗೆ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಆ ನಿಜವಾದ ನಗೆಯಲ್ಲಿ, ಹಾಗಾಗಿ ಆ ಒಂದು ನಿಜವಾದ ನಗುವನ್ನು ಹೊರಗೆ ತರೋದಕ್ಕೆ, ಇಡೀ ನಮ್ಮ ಜೀವಮಾನದಲ್ಲಿ ನಗ್ನಗ್ತಾ ಇರಿ ಅಂತ ಹೇಳೋದಕ್ಕೆ, ನೆನಪನ್ನು ಮಾಡೋದಕ್ಕೆ ಈ ಒಂದು ಜೋಕ್ ಡೇಯ ಆಚರಣೆ ಅಷ್ಟೆ. ಯಾಕೆಂದರೆ ನಗು ಅನ್ನೋದು ಒಂದು ಅತ್ಯುತ್ತಮ ಔಷಧಿ.

ಇಂದಿನ ವಿಶೇಷ ಈ ಒಂದು ವಿಶೇಷದಲ್ಲಿ ಅಂತಾರಾಷ್ಟ್ರೀಯ ನಗೆ ಚಟಾಕಿ ದಿನದ ವಿಶೇಷವಾಗಿ ಒಂದಷ್ಟು ಮಾತು ಮಾಹಿತಿ ಜೊತೆಗೆ ಈ ಒಂದು ನಗಿಸುವಂತಹ ಹಾಡುಗಳು ಕೂಡ, ಅಂದರೆ ಹ್ಯೂಮರ್ ಇರುವ ಹಾಡುಗಳನ್ನು ಕೂಡ ಕೇಳೋಣ ಅಂತೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಗು ನಮ್ಮ ಆರೋಗ್ಯಕ್ಕೆ ಇರುವಂತಹ ಅತ್ಯುತ್ತಮ ಔಷಧಿ, ನೈಸರ್ಗಿಕವಾದ ಔಷಧಿ ಅನ್ನುವಂಥ ಮಾತಿದೆ. ಇದು ನೂರಕ್ಕೆ ನೂರರಷ್ಟು ಸತ್ಯ. ಏಕೆಂದರೆ ನಮ್ಮ ರೋಗವನ್ನು ಗುಣಪಡಿಸೋದಕ್ಕೆ ವೈದ್ಯರು ಮಾತ್ರೆ ಔಷಧಿ ಎಲ್ಲವನ್ನ ಕೊಡ್ತಾರೆ. ಆದರೆ ಜೊತೆಗೆ ಏನು ಹೇಳ್ತಾರೆ, ನೆನಪು ಮಾಡ್ಕೊಳ್ಳಿ, ನೀವು ಸ್ವಲ್ಪ ಆರಾಮಾಗಿರಿ, ರಿಲ್ಯಾಕ್ಸ್ ಮಾಡಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾರೆ. ಯಾಕೆ ಬರೀ ಮಾತ್ರೆ ತಗೊಳ್ಳಿ ನಿಮಗೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳೋದಿಲ್ಲ ಅಲ್ವಾ? ನಮ್ಮ ಮನಸ್ಥಿತಿಯ ಬಗ್ಗೆ ಕೂಡ ವೈದ್ಯರು ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಯಾಕೆ ಅಂದರೆ ಯಾವುದೇ ಮಾತ್ರೆ ಇಂಜೆಕ್ಷನ್ ಇಲ್ಲದೆ ಕೂಡ ನಮ್ಮ ರೋಗವನ್ನು ಗುಣಪಡಿಸುವ ಶಕ್ತಿ ಈ ನಗುವಿಗಿದೆ. ಯಾಕೆಂದರೆ ನಗು ಇದ್ದಾಗ, ನಗು ಇದ್ದೆಡೆ ಆ ಒಂದು ಸಕಾರಾತ್ಮಕ ಭಾವನೆಗಳು ಕೂಡ ಇದ್ದೇ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಖುಷಿಯಾಗಿದ್ದರೆ ಸುತ್ತಮುತ್ತಲಿನ ವಾತಾವರಣ ಕೂಡ ಖುಷಿ ಖುಷಿಯಾಗಿರೋದ್ರಿಂದ ಒಂದಕ್ಕೊಂದು ಇದರ ನಂಟಿದೆ. ನಗು, ತಮಾಷೆ ಇವೆಲ್ಲವೂ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಕೂಡ. ಹಾಸ್ಯ ಮಾಡಿದಾಗ, ಜೊತೆಗೆ ಈಗೆಲ್ಲ ನೋಡಿರ್ತೀರಾ ರೀಲ್ಸನ್ನು ಸ್ವೈಪ್ ಮಾಡಿಕೊಂಡು ಆ ಜೋಕ್ ವೀಡಿಯೋಗಳನ್ನು ನೋಡುವಾಗ ಎಷ್ಟು ಸಲ ಮನೆಯಲ್ಲೇ ಕೂಡ ನಮ್ಮ ಮನೆಯವರು ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿರ್ತಾರೆ. ಇನ್ನು ಕೆಲವರು ಒಳಗೆ ಮುಗುಳು ನಗ್ತಾ ಇರ್ತಾರೆ ಅಲ್ವಾ? ಈ ನಗು ಏನಿದೆಯಲ್ಲ, ಅದು ನಮ್ಮ ಮನಸ್ಸಿನ ಭಾರವನ್ನು ಎಷ್ಟೋ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಹೀಗೆ ಪ್ರತಿದಿನ ಇಷ್ಟಿಷ್ಟೇ ನಗ್ನಗ್ತಾ ಬಂದರೆ ಖಂಡಿತವಾಗ್ಲೂ ನಮ್ಮ ಮನಸ್ಥಿತಿಯಲ್ಲಿ ಬಹಳಷ್ಟು ಬದಲಾವಣೆಗಳು, ಉತ್ತಮ ಬದಲಾವಣೆಗಳನ್ನು ನಾವೇ ಕಾಣಬಹುದು. ಏಕೆಂದರೆ ಒತ್ತಡ ಕಡಿಮೆಯಾಗಿ ಸ್ವಲ್ಪ ಸಮಯದವರೆಗಾದರೂ ಕೂಡ ನಾವು ರಿಲ್ಯಾಕ್ಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಮಹತ್ವವನ್ನು ಅರ್ಥಕೊಳ್ಬೇಕು ಅಂಥೇಳಿ ಪ್ರತಿ ವರ್ಷ ಜೋಕ್ ಡೇನ ಆಚರಣೆ ಮಾಡಲಾಗ್ತಾ ಇದೆ. ಅಂದರೆ ಜುಲೈ 1ರಂದು ಜೋಕ್ ಡೇ, ನಗೆ ಚಟಾಕಿ ದಿನ ಅಂತ ಆಚರಿಸ್ಕೊಂಡು ಬರಲಾಗ್ತಾ ಇದೆ. ಹಾಸ್ಯ ಇರುವಂತಹ ಹಾಡುಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ.

ಅದು ಸರಿ, ಈ ಜೋಕ್ ಡೇ ಶುರುವಾಗಿದ್ದು ಯಾವಾಗ ಎಲ್ಲಿಂದ? 1994 ಅಮೇರಿಕಾದಲ್ಲಿ ಪ್ರಾರಂಭವಾಯಿತು. ಮೊದಲಿಗೆ ಲೇಖಕ ವೇನ್ ರಾನಿಗಲ್ ಅವರಿಂದ ಈ ದಿನ ಶುರುವಾಯಿತು. ಲೇಖಕರಾದಂತಹ ವೇನ್ ಅವರು ತಮ್ಮ ಜೋಕ್ಗಳ ಪುಸ್ತಕವನ್ನು ಪ್ರಚಾರ ಮಾಡೋದಕ್ಕೆ ಈ ದಿನವನ್ನು ಬಳಸ್ಕೊಂಡಿದ್ರು. ಸುಮಾರು 250 ಆಫೀಸ್ ಜೋಕ್ಗಳು, ಕಾರ್ಟೂನ್ಗಳು, ಮೀಮ್ಗಳ ಪ್ರಚಾರ ಕೂಡ ಮಾಡಿದರು. ಅವರು ಇದನ್ನು ಪ್ರಚಾರ ಮಾಡುವ ವೇಳೆಗೆ ಅರ್ಧ ವರ್ಷ ಪೂರ್ಣಗೊಂಡಿದ್ದ ಕಾರಣ ಜುಲೈ ತಿಂಗಳನ್ನು ಜೋಕ್ ಡೇ ಆಗಿ ಆಚರಿಸೋದಕ್ಕೆ ಆಯ್ದುಕೊಂಡ್ರು. ಇದಕ್ಕಿಂತ ಉತ್ತಮವಾದ ದಿನ ಏನು ಬೇಕು? ವರ್ಷದ ಅರ್ಧ ಭಾಗ ಕಳೆದಿದೆ, ಇನ್ನರ್ಧ ಭಾಗ ಖುಷಿಯಿಂದ ಇರಲಿ ಅಂತ ಹೇಳಿ ಈ ಒಂದು ದಿನವನ್ನು ಆರಿಸ್ಕೊಂಡ್ರು ವೇನ್ ರಾನಿಗಲ್ ಅವರು.

0: ಬುಡ್ಲಾ ಮಂಡ್ಯಾರ ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ ಮೂರ್ ದಿನದ ಬಾಳ್ ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿಯಿಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ, ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ.

ಜೋಕ್ ಡೇನೇ ಯಾಕೆ, ಏನಿದ್ರ ಲಾಭಗಳು ಅಂತ ಯೋಚನೆ ಮಾಡಿದ್ರೆ ಬಹಳಷ್ಟಿವೆ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ನಗೋದಕ್ಕೆ ಎಷ್ಟೋ ಸಲ ಮರ್ತು ಹೋಗ್ತೀವಿ ಅಲ್ವಾ. ಈ ಮರವು ಇರಬಾರ್ದು, ನಗಬೇಕು ಅಂಥೇಳಿ ಇದರ ಲಾಭಗಳನ್ನು ಒಂದಷ್ಟು ತಿಳ್ಕೊಳ್ಳೋಣ. ಯಾರು ಸದಾ ನಗ್ತಿರ್ತಾರೋ ಅವರ ಹಾಸ್ಯ ಪ್ರಜ್ಞೆ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಹೆಚ್ಚು ಸಂತೋಷವಾಗಿರುವವರು ಹೆಚ್ಚು ನಗ್ತಾರೆ. ಹೆಚ್ಚು ನಗುತ್ತಿದ್ದಂತೆ ಒತ್ತಡ ಕಡಿಮೆ ಆಗುತ್ತೆ. ನಗೋದ್ರಿಂದ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ, ಮುಖದ ಕಾಂತಿ ಹೆಚ್ಚಾಗುತ್ತೆ, ವಿಶೇಷ ಹೊಳಪು ಬರುತ್ತೆ. ಮುಕ್ತವಾಗಿ ನಗುವುದು ದೇಹ ಮತ್ತು ನಮ್ಮ ಮುಖ ಎರಡಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಶ್ವಾಸಕೋಶಗಳ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸಂಶೋಧನೆ ಪ್ರಕಾರ ನಗುವ ವ್ಯಕ್ತಿಯ ಸುತ್ತ ಯಾವಾಗಲೂ ಒಂದಷ್ಟು ಜನ ಇದ್ದೇ ಇರ್ತಾರೆ. ಯಾಕೆಂದರೆ ಎಲ್ಲರಿಗೂ ಈ ಸೆನ್ಸ್ ಆಫ್ ಹ್ಯೂಮರ್ ಬೇಕೇ ಬೇಕು. ಯಾರು ನಗಿಸ್ತಾರೋ ಅವರು ಹೆಚ್ಚು ಜನಪ್ರಿಯರಾಗಿರ್ತಾರೆ. ಧನಾತ್ಮಕ ಶಕ್ತಿ, ಸಕಾರಾತ್ಮಕ ಶಕ್ತಿ ಅವರಲ್ಲಿ ಹೆಚ್ಚಿರುವ ಕಾರಣ ಅವರು ಜನರನ್ನು ಹೆಚ್ಚು ಸೆಳೀತಾರೆ. ಇನ್ನೂ ಬಹಳ ಲಾಭಗಳಿದೆ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಮುಂದಿನ ಈ ಭಾಗದಲ್ಲಿ ಹೇಳೋಣ. ಜೊತೆಗೆ ಈ ಹ್ಯೂಮರ್ ಇರುವಂತಹ ಹಾಡುಗಳನ್ನು ಇಂದು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಎಂಜಾಯ್ ಮಾಡಿ.

ನಗುವಿನಿಂದಾಗುವ ಲಾಭಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಗುವಿನಿಂದ ಆಯಾಸವಾಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಯತ್ನ ಪಟ್ಟು ನೋಡಿ, ನಕ್ಕು ನಕ್ಕು ಸುಸ್ತಾಯಿತು ಅಂತ ಹೇಳ್ತೀವಿ ವಿನಃ ನಿಜವಾಗ್ಲೂ ಸುಸ್ತಾಗಿರೋದಿಲ್ಲ. ಅದೇನೋ ಒಂಥರ ಖುಷಿ ಹೆಚ್ಚುತ್ತೆ. ನಗು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಕೆಲಸ ಮಾಡುತ್ತೆ. ಇನ್ನು ವಿಜ್ಞಾನದ ಪ್ರಕಾರ ಹೃದಯ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ತಪ್ಪಿಸೋದಕ್ಕೆ ನಗು ಉತ್ತಮವಾದ ಔಷಧವಾಗಿದೆ. ಇದು ವಿಜ್ಞಾನದ ಪ್ರಕಾರನೇ ನಾವು ತಿಳ್ಕೊಳ್ಬೇಕು ಅಂತೇನಿಲ್ಲ. ನಮ್ಮ ಅನುಭವಕ್ಕೆ ಇದು ಬಂದಿರುತ್ತೆ. ಎಷ್ಟೋ ಸಲ ನಾವು ನಕ್ಕು ಖುಷಿಯಾಗಿದ್ದಾಗ ಮನಸ್ಥಿತಿನೇ ಬೇರೆ ಥರ ಇರುತ್ತೆ. ಕಣ್ಣಲ್ಲಿ ನೀರು ಬರಬೇಕು, ನಕ್ಕು ನಕ್ಕು, ಅದು ನಿಜವಾದ ನಗು ಅಂದರೆ. ಇನ್ನು ಮನಸ್ಸು ಬಿಚ್ಚಿ ನಗೋದ್ರಿಂದ ಯಾವುದೇ ರೋಗ ನಮ್ಮ ಬಳಿ ಸುಳಿಯೋದಕ್ಕೂ ಯೋಚನೆ ಮಾಡುತ್ತೆ. ಅಯ್ಯೋ, ರೋಗಕ್ಕಾಗಲಿ ಅಥವಾ ದುಃಖಕ್ಕಾಗಲಿ ಅನಿಸುತ್ತೆ, ಅಥವಾ ಕೊರಗು ಇದ್ದರೆ, ಚಿಂತೆ ಇದ್ದರೆ ಅದಕ್ಕೂ ಕೂಡ ಅನಿಸುತ್ತೆ, ಅಯ್ಯೋ ನಾವು ಇಲ್ಲಿ ಬಿನ್ ಬುಲಾಯ್ ಮೆಹಮಾನ್ ಅನ್ಇನ್ವೈಟೆಡ್ ಗೆಸ್ಟ್ಗಳು, ನಾವು ಕರೆದೇ ಬಂದಿರುವ ಗೆಸ್ಟ್ಗಳು ಅಂತ ಹೇಳಿ ಅವು ಕೂಡ ದೂರ ಇರೋದಕ್ಕೆ ಪ್ರಯತ್ನ ಪಡತ್ವಂತೆ. ಅಂದರೆ ದುಃಖ, ಬೇಜಾರು, ಬೇಸರ ಇವೆಲ್ಲ ನಗ್ತಾ ಇರುವ ವ್ಯಕ್ತಿಯ ಕಡೆ ಹೋಗೋದಕ್ಕೆ ಇವೂ ಕೂಡ ಯೋಚನೆ ಮಾಡುತ್ತಂತೆ. ಹಾಗಾಗಿ ಯಾವುದೇ ರೋಗ ಕೂಡ ಬಳಿ ಸುಳಿಯೋದಕ್ಕೆ ಸ್ವಲ್ಪ ಯೋಚನೆ ಮಾಡುತ್ತೆ. ಆದರೂ ಕೂಡ ಇಷ್ಟೆಲ್ಲವೂ ಇದ್ರೂ ಕೂಡ ಈ ಹಾಸ್ಯ ಅಥವಾ ತಮಾಷೆ ಬೇರೆ ಯಾರ ಭಾವನೆಗೂ ಧಕ್ಕೆ ತರುವಂತಿರಬಾರ್ದು ಅಲ್ವಾ? ಅದೇ ನಿಜವಾದ ಹಾಸ್ಯ. ಅದು ನಮ್ಮ ಮೇಲೆ ನಾವು ಮಾಡಿಕೊಂಡ್ರೆ ಪರವಾಗಿಲ್ಲ, ಆದರೆ ಬೇರೆಯವ್ರ ಮೇಲೆ ಮಾಡುವಾಗ ಅವರ ಬಣ್ಣ, ಅವರ ಮೈಕಟ್ಟು ಅಥವಾ ಅವರ ಮುಖ ಇವೆಲ್ಲವನ್ನು ನೋಡಿ ಆಡಿಕೊಳ್ಳೋದು, ಹಾಸ್ಯ ಮಾಡೋದು, ಇದೆಲ್ಲ ಇದು ಒಂದು ತಮಾಷೆ ಆಗಲಿ ಅಥವಾ ಹಾಸ್ಯ ಅಂತ ಅನಿಸ್ಕೊಳ್ಳೋದಿಲ್ಲ. ಇದು ಒಂದು ಕೆಳ ಮನಸ್ಥಿತಿಯನ್ನು ತೋರಿಸುತ್ತೆ. ಹಾಗಾಗಿ ಇದರಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ನಮ್ಮ ನಗುವಿಗಾಗಿ ಬೇರೆಯವರನ್ನು ಆಡಿಕೊಳ್ಳೋದು ಖಂಡಿತವಾಗ್ಲೂ ಹಾಸ್ಯ ಅಥವಾ ನಗು ಅಂತ ಅನಿಸ್ಕೊಳ್ಳೋದಿಲ್ಲ.

ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರೋರಿಗೆ ಯಾವಾಗಲೂ ಸಂತೋಷವಾಗಿರೋದು ಬಹಳಷ್ಟು ಮುಖ್ಯ ಆಗುತ್ತೆ. ಇದರಿಂದ ಬಿ ಪಿ ವೇರಿಯೇಷನ್ ಕೂಡ ಕಡಿಮೆ ಆಗುತ್ತೆ. ಅಧಿಕ ರಕ್ತದೊತ್ತಡದಿಂದಾಗಿ ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಅಪಾಯ ಹೆಚ್ಚಾಗಿರುತ್ತೆ. ಇದನ್ನೆಲ್ಲ ತಡಿಬೇಕು ಅಂತಂದರೆ ನಗ್ನಗ್ತಾ ಇರಬೇಕು. ಎಷ್ಟೋ ಸಲ ಈ ಸ್ಟ್ರೆಸ್ ಅನ್ನೋದು ಅಥವಾ ಆತಂಕ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥದ್ದು, ಅದೊಂಥರ ಗೀಳು ರೋಗ. ಹೊರಗಡೆ ಪ್ರಪಂಚದಲ್ಲಿ ಅಷ್ಟಾಗಿ ಆತಂಕದ ವಿಚಾರಗಳಿಲ್ಲದೆ ಹೋದರೂ ನಾವು ಅದನ್ನು ಹೇಗೆ ತಗೊಳ್ತೇವೋ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಎಷ್ಟೋ ಸಲ ಈ ಒಂದು ಜಿರಲೆನ ನೋಡಿದ ಕೆಲವು ಹೆಣ್ಮಕ್ಳಿಗೆ ಅದರಲ್ಲೂ ವಿಶೇಷವಾಗಿ ತುಂಬ ಭಯ ಪಡ್ತಾರೆ. ಆದರೆ ಇನ್ನು ಕೆಲವರಿಗೆ ಜಿರಲೆ ಅಂದರೆ ಭಯ ಆಗೋದಿಲ್ಲ, ಇನ್ನು ಕೆಲವರಿಗೆ ಹಲ್ಲಿ ನೋಡಿದರೆ ಭಯ. ಪ್ರಾಣಿ ಅದೇನೆ, ಅದೇ ಹಲ್ಲಿ, ಅದೇ ಜಿರಲೆ, ಆದರೆ ಭಯ ಬೇರೆ ಬೇರೆ ಲೆಕ್ಕದಲ್ಲಿ ಬೇರೆ ಬೇರೆ ಇಂಟೆನ್ಸಿಟಿಯಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಾಗುವ ಆತಂಕಗಳನ್ನು, ಆ್ಯಂಗ್ಸೈಟಿಯನ್ನು ನಾವು ಕಡಿಮೆ ಮಾಡಿಕೊಂಡ್ರೆ, ಹತೋಟಿಯಲ್ಲಿ ಇಟ್ಕೊಂಡ್ರೆ, ಖಂಡಿತವಾಗ್ಲೂ ಈ ಒಂದು ನಗುವಿನ ದಿನಾಚರಣೆಗೂ ಒಂದು ಶೋಭೆ ಅಲ್ವಾ. ಹಾಗೆಯೇ ಸಂತೋಷವಾಗಿದ್ದರೆ, ನಾವು ಸಂತೋಷವಾಗಿದ್ದರೆ, ನಗ್ನಾಗ್ತಾ ಇದ್ದರೆ, ನಮ್ಮೊಳಗಿನ ಒತ್ತಡದ ಹಾರ್ಮೋನುಗಳು ಅಂದರೆ ಕಾರ್ಟಿಸೋಲ್ ಅಂತ ಹೇಳ್ತೀವಲ್ಲ, ಈಗ ವಿನಾಕಾರಣ ನಾವು ದಪ್ಪ ಆಗೋದು, ಕಡಿಮೆ ತಿಂದರೂ ಕೂಡ ದಪ್ಪ ಅನಿಸ್ತಿರ್ತೀವಿ, ಎಷ್ಟೇ ಎಕ್ಸಸೈಸ್ ಮಾಡಿದ್ರು, ಎಷ್ಟೇ ವಾಕಿಂಗ್ ಮಾಡಿದರೂ, ಜಿಮ್ಗೆ ಹೋದರೂ, ಯೋಗ ಮಾಡಿದರೂ ನಾವು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಕಾರ್ಟಿಸೋಲ್ ಅನ್ನೋದು. ಏನಕ್ಕೆ ಬರುತ್ತೆ ಕಾರ್ಟಿಸೋಲ್ ಅಂತಂದರೆ, ಅದೇ ವಿನಾಕಾರಣ ಆತಂಕ ಪಟ್ಕೊಳ್ಳೋದ್ರಿಂದ, ಆ್ಯಂಗ್ಸೈಟಿ ಇರೋದ್ರಿಂದ ಇದು ಒತ್ತಡದ ಹಾರ್ಮೋನು ಜಾಸ್ತಿ ಆಗುತ್ತೆ. ಇದನ್ನು ಕಾರ್ಟಿಸೋಲ್ ಅಂತ ಹೇಳ್ತಾರೆ. ಇದರಿಂದಾಗಿ ರೋಗ ನಿರೋಧಕ ವ್ಯವಸ್ಥೆ ಕುಂಠಿತಗೊಳ್ಳುತ್ತೆ. ಅಂದರೆ ಕಾರ್ಟಿಸೋಲ್ ಜಾಸ್ತಿ ಆದರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಕಾರ್ಟಿಸೋಲ್ ಬರದೇ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಯಾಕೆಂದರೆ ಈ ಒಂದು ದೇಹ ಏನಿದೆ ಅಲ್ಲ, ಇದು ಭಗವಂತ ನಮಗೆ ನೀಡಿದ ಒಂದು ಏನು ಹೇಳ್ಬೋದು, ಗಿಫ್ಟ್ ಅಂತಲೇ ಹೇಳ್ಬೋದು. ಈ ಗಿಫ್ಟನ್ನು ನಾವು ಎಷ್ಟು ಜೋಪಾನವಾಗಿ ಕಾಪಾಡ್ಕೊಳ್ತೀವೋ ಅಷ್ಟು ಇದು ನಮಗೆ ಒಳ್ಳೆಯದಾಗುತ್ತೆ.

ಸುಮಾರು 26 ವರ್ಷಗಳ ಹಿಂದೆ ಬಿಚಿಯವರು ಕೊಡ್ತಾ ಇದ್ದಂತಹ ಪಂಚು ಈಗಲೂ ಕೂಡ 2026 ಕೂಡ ಎಷ್ಟು ಈಗಲೂ ಕೂಡ ಅದನ್ನು ನಾವು ಒಪ್ಕೊಳ್ಬೇಕು ಅಂತಹ ಪಂಚ್ಗಳನ್ನು ಆಗಲೇ ನೀಡಿದರು ಅವರು. ಆದರೆ ಏನು ಅಂತಂದರೆ ಮತ್ತೊಬ್ಬರ ಹಾಸ್ಯ ಮಾಡಲಿಲ್ಲ, ಆದರೆ ಇದ್ದದ್ದನ್ನು ನೇರವಾಗಿ ಹಾಗೆ ಮಾತಲ್ಲಿ ಮುತ್ತು ಚಾಟಿಯಲ್ಲಿ ನಗು ಇರ್ತಾ ಇತ್ತು. ಬರೀ ಜೋಕಲ್ಲ, ಜೀವನದ ಸತ್ಯವನ್ನು ಅವರು ಒಂದು ಸಕ್ಕರೆಯ ಪಾಕದಲ್ಲಿ ಅದ್ದಿ ಹೇಳುವಂತಹ ಆ ಕಲೆ ಇದೆಯಲ್ಲ. ಮದುವೆ ಬಗ್ಗೆ ಅವ್ರು ಹೇಳ್ತಾರೆ, ಮದುವೆ ಅನ್ನೋದು ಲಾಟ್ರಿ ಇದ್ದಂಗೆ, ಅದೃಷ್ಟ ಇದ್ದರೆ ಜ್ಯಾಕ್ ಪಾಟು, ಇಲ್ಲಾಂದರೆ ಜೀವನ ಪೂರ್ತಿ ಟಿಕೆಟ್ ಹರ್ಕೊಂಡು ಕೂತಿರಬೇಕು. ಇನ್ನು ಹೆಂಡತಿ ಬಗ್ಗೆ ಅವ್ರು ಹೇಳ್ತಾ ಇದ್ದಿದ್ದು, ಹೆಂಡತಿ ಅನ್ನೋಳು ಡಿಕ್ಷನರಿ ಇದ್ದಂಗೆ, ಅವಳಲ್ಲಿ ಎಲ್ಲ ಶಬ್ದ ಇರುತ್ತೆ, ಆದರೆ ಸರಿ ನೀನು ಹೇಳಿದ್ದೇ ಸರಿ ಅನ್ನೋ ವಾಕ್ಯ ಮಾತ್ರ ಇರಲ್ಲ ಅಂತ. ಬಡತನದ ಬಗ್ಗೆ ಅವರು ಹೇಗೆ ಹೇಳ್ತಾ ಇದ್ರು ಅಂದರೆ, ನಮ್ಮ ಮನೆ ಬಡತನ ಹೇಗಿತ್ತು ಅಂದರೆ, ಇಲ್ಲಿನೂ ನಮ್ಮ ಮನೆಗೆ ಬಂದರೆ ಉಪವಾಸ ಇರಬೇಕು ಅಂಥೇಳಿ ಬೇರೆ ಮನೆಗೆ ಹೋಗ್ತಾ ಇದ್ವು ಅಂತ. ಇನ್ನು ಸಾಲದ ಬಗ್ಗೆ ಅವರು ಏನು ಹೇಳ್ತಾ ಇದ್ರು ಅಂದರೆ, ಸಾಲ ಮಾಡೋದು ಸುಲಭ, ಕೊಡೋದು ಕಷ್ಟ, ಸಾಲಗಾರ ಸಿಕ್ಕರೆ ಓಡೋದು ಅದಕ್ಕಿಂತ ಕಷ್ಟ. ಈಗಿನ ನಮ್ಮ ಈ ಕ್ರೆಡಿಟ್ ಕಾರ್ಡ್ ಜೀವನಕ್ಕೂ ಕೂಡ ಎಷ್ಟು ಸಮಂಜಸ ಅಲ್ವೇ ಇದು. ಇನ್ನು ವಯಸ್ಸಿನ ಬಗ್ಗೆ ಅವ್ರು ಹೇಳ್ತಾ ಇದ್ದಿದ್ದು, ಮುದುಕ ಆಗೋದು ತಪ್ಪಲ್ಲ, ಆದರೆ ಮುದುಕ ಆಗಿದ್ದೀನಿ ಅಂತ ಒಪ್ಕೊಳ್ಳೋದು ದೊಡ್ಡ ತಪ್ಪು ಅಂತ. 60 16 ಥರ ಫೀಲ್ ಮಾಡಿಸ್ತಾ ಇದ್ದಿದ್ದು ಬಿಚಿ ಅವರ ಸ್ಟೈಲ್ ನೋಡಿ. ಉಪದೇಶದ ಬಗ್ಗೆ ಅವರು ಏನು ಹೇಳ್ತಾ ಇದ್ರು ಅಂದರೆ, ಉಪದೇಶ ಮಾಡೋದು ಉಚಿತ, ಅನುಸರಿಸೋದು ಕಷ್ಟ, ಅದಕ್ಕೆ ಎಲ್ಲರೂ ಉಪದೇಶ ಮಾಡ್ತಾರೆ, ಯಾರೂ ಫಾಲೋ ಮಾಡೋದಿಲ್ಲ ಅಂತ. ಈಗಲೂ ಕೂಡ ನಮ್ಮ ವಾಟ್ಸಪ್ಗಳಲ್ಲಿ ಹರಿದಾಡುವಂತಹ ವಿಚಾರಗಳ ಬಗ್ಗೆ ಇದು ಸಮಂಜಸವಾಗಿದೆ. ಇನ್ನು ಸ್ನೇಹಿತರ ಬಗ್ಗೆ ಏನು ಹೇಳ್ತಾ ಇದ್ರು ಅಂದರೆ, ನಿಜವಾದ ಸ್ನೇಹಿತ ಅಂದರೆ ಯಾರು ಗೊತ್ತಾ, ಬಿದ್ದಾಗ ನಗ್ತಾನೆ, ಆಮೇಲೆ ಎತ್ತಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾನೆ. ಜೀವನದ ಬಗ್ಗೆ ಅವ್ರು ಹೇಳ್ತಾ ಇದ್ದಿದ್ದು, ಜೀವನ ಅನ್ನೋದು ಒಂದು ನಾಟಕ, ಇಲ್ಲಿ ಎಲ್ಲರೂ ಅಭಿನಯ ಮಾಡ್ತಾರೆ, ಕೆಲವರು ಸಂಬಳಕ್ಕೆ, ಕೆಲವರು ಸಂಸಾರಕ್ಕೆ. ನೋಡಿ ನಮ್ಮ ಬಿಚಿಯವರು ಆಗ ಕೊಡ್ತಾ ಇದ್ದಂತಹ ಪಂಚು ಇವತ್ತಿಗೂ ಕೂಡ ಅದರ ಎಕ್ಸ್ಪೈರಿ ಡೇಟೇ ಇಲ್ಲ, ಹಾಗೆ ಅದಕ್ಕೆ ಅವರನ್ನು ಹಾಸ್ಯ ಬ್ರಹ್ಮ ಅಂತ ಹೇಳ್ತಾ ಇದ್ದಿದ್ದು ಅಲ್ವಾ.

ಬೀಚಿಯವರ ನೆನಪನ್ನು ತಂದ್ರಿ, ಜೊತೆಗೆ ಅವರು ಹೇಳಿದಂತಹ ಮಾತು ಎಷ್ಟು ಸತ್ಯ ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿದ್ದಾರೆ. ವಿಜಯಕುಮಾರ್ ಆರಾಧ್ಯ ರಕ್ಷಿತ ಕಾಕನಕೋಟೆ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ರತ್ನಾನಾಗಪ್ಪ ಅವರ ಸಂದೇಶ ಬಂದಿದೆ. ವಿದ್ಯಾರಣ್ಯಪುರಂ ಮೈಸೂರು ಇಲ್ಲಿಂದ ರಾಮ್ಪ್ರಸಾದ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ, ಡಾಕ್ಟರ್ ಅಂಬುಜ ಮಳಖೇಡ್ಕರ ಇವರ ಸಂದೇಶ ಕೂಡ ಬಂದಿದೆ. ಹಾಗೆಯೇ ಶ್ರೀ ಕವಿರತ್ನ ಕೋನಾಳ ಅಂಕೋಲಾದಿಂದ ಮೆಸೇಜ್ ಮಾಡಿದ್ದಾರೆ. ನಿರ್ಮಲಾ ಅವರ ಸಂದೇಶ ಬಂದಿದೆ. ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಅವರು ಮೆಸೇಜ್ ಮಾಡಿದ್ದಾರೆ. ಮಂಡಿಕಲ್ ಕೃಪಾ ಅವರ ಸಂದೇಶ ಬಂದಿದೆ. ಜಗದಾಂಬಿಕಾ ಹಂಸವೇಣಿ ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ದಾಂಡೇಲಿಯಿಂದ ಪರಶುರಾಮ್ ಕುಂಬಾರ, ಪುಷ್ಪಲತಾ, ಜ್ಯೋತಿ, ಶ್ರಾವಣಿ ಇವರೆಲ್ಲರೂ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಎಸ್ ತೀರ್ಥೇಶ್ ಅವರ ಸಂದೇಶ ಕೂಡ ಬಂದಿದೆ. ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ನಿಮ್ಮ ಪ್ರೀತಿ ಅಭಿಮಾನ ವಿವಿಧ ಭಾರತಿ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಜೋಕ್ ಡೇ, ಇಂಟರ್ನ್ಯಾಷನಲ್ ಜೋಕ್ ಡೇ, ಅಂತಾರಾಷ್ಟ್ರೀಯ ನಗೆ ಚಟಾಕಿ ದಿನದ ಒಂದಷ್ಟು ಮಾಹಿತಿ ಜೊತೆಗೆ ಹ್ಯೂಮರ್ ಇರುವ ಹಾಡುಗಳನ್ನು ಕೂಡ ಕೇಳಿದ್ರಿ. ಕೊನೆಯ ಹಾಡಾಗಿ ಇದು ಪ್ರಸಾರವಾಗ್ತಾ ಇದೆ.

ನಾಗರಾಜ್ ರೆಡ್ಡಿಯವರು ರಾಮತೀರ್ಥ ಹರಿಹರ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ, ರೇಣುಕಾ ನರಸಿಂಹ ಪಾದರಾಯನಪುರದಿಂದ, ಹಾಗೇನೆ ರೂಪ ಲಕ್ಷ್ಮೀಕಾಂತ್, ತೇಜಸ್ವಿನಿ ಯಶವಂತ್, ಸುಮಲತಾ ಚನ್ನನ್ಕುಂಟೆಯಿಂದ, ಚಾಮರಾಜನಗರದಿಂದ ಮಂಜುನಾಥ್ ವಿಷ್ಣು ಇವರ ಮೆಸೇಜ್ ಕೂಡ ಬಂದಿದೆ, ಕೌಸಲ್ಯ ಬನಶಂಕರಿಯಿಂದ ಧನ್ಯವಾದಗಳು ಮತ್ತೊಮ್ಮೆ. ಇದಾಗಿತ್ತು ಇಂದಿನ ವಿಶೇಷ ಹ್ಯಾಪಿ ವರ್ಲ್ಡ್ ಜೋಕ್ ಡೇ. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕರ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಶರಾವತಿ ಪಂಪ್ ಸ್ಟೋರೇಜ್, ಗೋವಾ ತಮ್ನೇರ್, ಕಳಸಾ ಬಂಡೂರಿ ಮತ್ತು ಬಿಡಿಎ ಪೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿರುವುದರಿಂದ ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರಿಗೆ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿ ಭರ್ತಿ ಮಾಡಬಹುದು ಎಂದು ತಿಳಿಸಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 29ನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸಿವೆ. ಹಾಕಿ ಇಂಡಿಯಾ ಇದೇ 5ರಿಂದ 18ರವರೆಗೆ ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ 21 ವರ್ಷದೊಳಗಿನವರ ಪುರುಷರ ಜೂನಿಯರ್ ವಿಭಾಗದಲ್ಲಿ 22 ಸದಸ್ಯರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಕಜ್ಜುಂ ತಕದಿಮಿ ತಕ ಜಣು ತಕ ದಿಮಿ ತಕ ಜಣು ತಾಂ ಕತ್ತುಂ ತೀಂ ತತ್ತೈ ತಾಂ ತಂ ತೀಂ ತಂ ತೈ ತುಂಟರ ಕಂಡರೇ ತಾಕು ಕಜ್ಜುಂ ಕುಂ ಕುಂ ಕುಂ ಕುಂ ತರಿಕ ಕಜ್ಜುಂ ಜಂ ಜಂ ಜಂ ಜಂ ತಾಕು ಕಜ್ಜುಂ ಕುಂ ತರಿಕ ಕಜ್ಜುಂ ಕುಂ ತದಿಗಿನ ತಂ ತದಿಗಿನ ತಂ ತದಿಗಿನ ತಂ ತುಂಟರ ಕಂಡರೇ ದಿತ್ತಳಾಂಗ ದಿತ್ತಳಾಂಗ ದಿತ್ತಳಾಂಗ.

ಚಚ್ಚುವೆನು ಕಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲು ತಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪು.

ಹಾವಿನ ಹೆಡೆ ಚಿತ್ರದ ಹಾಡನ್ನು ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ರು. ಚಿವುದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಹಾಡೊಂದು ಪ್ರಸಾರವಾಗ್ತಾ ಇದೆ. ಚಿವುದಯಶಂಕರ್ ಅವರ ರಚನೆ, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ ಇದೆ.

ನಕ್ಕರೆ ಅದೇ ಸ್ವರ್ಗ ಚಿತ್ರದ ಹಾಡಿದ್ದು ಪಿ ಬಿ ಶ್ರೀನಿವಾಸ್ ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಗುರು ಶಿಷ್ಯರು ಚಿತ್ರದ ಹಾಡನ್ನ ಕೂಡ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ್ರು. ಚಿರುದೇಶಂಕರ್ ಗೀತೆಯನ್ನು ಬರೆದಿದ್ರು. ಕೆ ವಿ ಮಹಾದೇವನ್ ಅವರ ಸಂಗೀತ ಇತ್ತು. ಹಾಸ್ಯರತ್ನ ರಾಮಕೃಷ್ಣ ಚಿತ್ರದ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ಕೆ ಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಚಿರುದೇಶಂಕರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

0: ಮಾಡುವುದು ಇನ್ನೊಂದು.
1: ಜ್ವಾಲಾಮುಖಿ ಚಿತ್ರದ ಹಾಡು ಪ್ರಸಾರವಾಯಿತು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಹಾಡಿದ್ರು. ಜಿ ಸದಾಶಿವಯ್ಯನವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಈಗ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಪ್ರಸಾರವಾಗ್ತಾ ಇದೆ, ಅನುರಾಗ ಅರಳಿತು. ಈ ಚಿತ್ರದ ಹಾಡನ್ನು ಬರೆದಿದ್ದಾರೆ ಜಿ ಉದಯಶಂಕರ್, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ. ಇದು 10:30 ಈ ಒಂದು ಬ್ರೇಕ್ನ ನಂತರ ಈ ಹಾಡು ಪ್ರಸಾರವಾಗುತ್ತೆ. ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:30 15 ಸೆಕೆಂಡುಗಳು

ಇಂದಿನ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳಲ್ಲಿ ಸಹ ಒಂದಷ್ಟು ಹ್ಯೂಮರ್ ಇರೋದು, ಒಂದಷ್ಟು ಹಾಸ್ಯ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮುಂದಿನ ಹಾಡು ಸಾವಿರ ಸುಳ್ಳು ಚಿತ್ರದ್ದು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಚಿವುದೇ ಶಂಕರ್ ಅವರ ರಚನೆ, ಶಂಕರ್ ಗಣೇಶ್ ಅವರ ಸಂಗೀತ ಇದೆ.

0: ಕಿಡಿಗಿ ಪಿಸಕಿ
1: ಕಾಪಿ ಕಾಪಿ
0: ಕಿಡಿಗಿ
1: ಕಾಪಿ ಕಾಪಿ ಬಳೆ ಹಣ್ಣು ಬಿಡಿಸಿದ್ರೆ ಕಾಪಿ ಕಾಪಿ ಕಾಪಿ
0: ಬಿಡಿಸಿ
2: ಕಾಪಿ
3: ಕಾಪಿ
4: ಕಾಪಿ
5: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಅನುಪಮಾ ಚಿತ್ರದ ಹಾಡನ್ನು ಕೇಳಿದ್ರಿ. ದೊಡ್ಡರಂಗಿಗೌಡ ಅವರ ರಚನೆ, ಅಶ್ವಥ್ ವೈದ್ಯವರ ಸಂಗೀತ ಇತ್ತು. ತಯ್ಯಾತಕ್ಕ ಹಾಡು ಪ್ರಾಯ ಪ್ರಾಯ ಪ್ರಾಯ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಗೀತೆಯನ್ನು ಬರೆದಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.

0: ವಿವಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಬೆಂಗಳೂರು ಲತಾ ಇವರೆಲ್ಲರೂ ಹಾಡಿದಂತಹ ಹಾಡು ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ್ದು. ಚಿವುದೇ ಶಂಕರ್ ಗೀತೆಯನ್ನು ಬರೆದಿದ್ರೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ಮತ್ತೊಮ್ಮೆ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಮತ್ತೊಂದು ಹಾಡು ಅಂದರೆ ಲಗ್ನ ಪತ್ರಿಕೆ ಚಿತ್ರದ ಹಾಡು. ಎ ಎಲ್ ರಾಘವನ್ ಅವರ ಧ್ವನಿ ಕೂಡ ಇದೆ, ಚಿವುದೇ ಶಂಕರ್ ಅವರ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.
1: ಹಾಯ್ ಹಾಯ್ ಹಾಯ್ ಹಾಯ್ ಹಾಯ್

ಕವಿರತ್ನ ಕಾಳಿದಾಸ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ. ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನ ಕೊನೆಯ ಹಾಡಾಗಿ ಇದು ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬಂದಿದ್ದು, ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಕಾರ್ಮಿಕರಿಗೆ ಘನತೆ, ಸ್ವಾಭಿಮಾನ ಮತ್ತು ಸುರಕ್ಷಿತ ಜೀವನೋಪಾಯವನ್ನು ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಹೊಸ ಅಧ್ಯಾಯ ಆರಂಭಿಸಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಇಳಿಕೆ ಮಾಡಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ಭಾರೀ ಮಳೆಯ ಹಿನ್ನೆಲೆ ಮಂಗಳೂರಿನ ಕಂಕನಾಡಿ ಪ್ರದೇಶದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಇಬ್ಬರು ಮಕ್ಕಳು ಸೇರಿದಂತೆ 3 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡಿದ್ದ 3ರನ್ನು ರಕ್ಷಿಸಲಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಮೂಲಕ ನಡೆದ ವಹಿವಾಟಿನ ಪ್ರಮಾಣವು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಜೂನ್ ತಿಂಗಳಲ್ಲಿ 23% ಏರಿಕೆ ಕಂಡು 22 ಬಿಲಿಯನ್ಗಿಂತ ಹೆಚ್ಚು ವಹಿವಾಟುಗಳು ದಾಖಲಾಗಿವೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 200 ಅಂಕಕ್ಕೂ ಹೆಚ್ಚು ಅಂಕಗಳ ಏರಿಕೆ ಕಂಡು 76,697ರಲ್ಲಿ ವಹಿವಾಟು ನಡೆಸಿದೆ. ನಿಫ್ಟಿ ತನ್ನ ಆರಂಭಿಕ ವಹಿವಾಟಿನಲ್ಲಿ 70 ಅಂಕಗಳ ಏರಿಕೆಯೊಂದಿಗೆ 23,934ರಲ್ಲಿ ವಹಿವಾಟು ನಡೆಸಿದೆ. ಮೆಕ್ಸಿಕೋ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ನೇ ಸುತ್ತಿನ ಪಂದ್ಯದಲ್ಲಿ ಮೆಕ್ಸಿಕೋ ಈಕ್ವೆಡಾರ್ ತಂಡವನ್ನು 2-0 ಅಂತರದಿಂದ ಸೋಲಿಸಿ ಫಿಫಾ ವಿಶ್ವಕಪ್ನ 11ನೇ ಸುತ್ತಿಗೆ ಅರ್ಹತೆ ಗಳಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬುಧವಾರದ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಈಗ ಆರಂಭಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿರ್ತೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳುವ ಬಯಕೆ ನಿಮ್ಮದಾಗಿದ್ದಲ್ಲಿ ಈಗಲೇ ಟ್ಯೂನ್ ಮಾಡಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:30 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಕಲಾಭಾರತಿಯಲ್ಲಿ ಇಂದು ನಾವು ಸ್ಯಾಂಡಲ್ವುಡ್ನ ಪೋಷಕ ನಟ, ಖಳನಟ ಹಾಗೂ ಇತ್ತೀಚೆಗೆ ಕಿರುತೆರೆಯಲ್ಲೂ ಕೂಡ ಸಕ್ರಿಯರಾಗಿ ಇರುವಂತಹ ನಟರೊಬ್ಬರ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀವಿ. ಯಾರಿರಬಹುದು ಅಂತ ಯೋಚನೆ ಮಾಡ್ತಾ ಇರಿ. ಈ ಒಂದು ಗೀತೆಯ ನಂತರ ಯಾರು ಅಂತ ನಿಮಗೆ ಗೊತ್ತಾಗ್ಬೋದು, ಇಲ್ಲಾಂದರೆ ನಾನೇ ಹೇಳ್ತೀನಿ. ಮೂಡಿ ಬರ್ತಾ ಇದೆ ವಿಷ್ಣು ಸೇನಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಉಪೇಂದ್ರ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ನಿಮ್ಗೆ ಯಾವುದೇ ಫನ್ನು ಜಾಯ್ ಮಿಸ್ ಆಗೋದೇ ಇಲ್ಲ. ಇವತ್ತು ಕೇಳ್ತಾ ಇದ್ರೆ ನಮ್ಮ ವಿವಿಧ ಭಾರತಿ ಕನ್ನಡ 102.9 FM ನ ಎಲ್ಲ ಮಾಹಿತಿ ಮತ್ತು ಮನರಂಜನೆಯ ಜೊತೆಗೆ ಫನ್ ಕೂಡ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಕಲಾಭಾರತಿಯನ್ನ ಮುಂದುವರಿಸುವಂತಹ ಸಮಯ ಬಂದಿದೆ. ಇಂದಿನ ಕಲಾಭಾರತಿಯ ಅತಿಥಿ ಕನ್ನಡ ಚಿತ್ರರಂಗದ ಪರಿಚಿತ ಪೋಷಕ ನಟ ಮತ್ತು ಖಳನಟರಲ್ಲಿ ಒಬ್ಬರಾದಂತಹ ರವಿಚೇತನ್ ಅವರು. ಸ್ಯಾಂಡಲ್ವುಡ್ನಲ್ಲಿ ಕಳೆದ 2 ದಶಕಗಳಿಂದ ಸಕ್ರಿಯರಾಗಿರುವ ಇವರು ತಮ್ಮ ಗಂಭೀರ ಧ್ವನಿ ಹಾಗೂ ವಿಭಿನ್ನ ನಟನಾ ಶೈಲಿಯಿಂದ ಗುರುತಿಸಿಕೊಂಡಿದ್ದಾರೆ. ಚಿತ್ರರಂಗಕ್ಕೆ ಬರುವ ಮುನ್ನ ಇವರ ಜೀವನ ಸಾಕಷ್ಟು ಏಳುಬೀಳುಗಳಿಂದ ಕೂಡಿತ್ತು. ಆರಂಭದಲ್ಲಿ ಸಾಮಾನ್ಯವಾದ ಕೆಲಸಗಳನ್ನ ಮಾಡ್ತಾ ಇದ್ರು. ನಂತರ ಚಿತ್ರರಂಗದ ಮೇಲಿನ ಆಸಕ್ತಿಯಿಂದ ಸಾಕಷ್ಟು ಪರಿಶ್ರಮ ಪಟ್ಟು ನಟನೆಯಲ್ಲಿ ಅವಕಾಶವನ್ನ ಗಿಟ್ಟಿಸಿಕೊಳ್ತಾರೆ. ಆರಂಭದಲ್ಲಿ ಇವರ ಹೆಸರು ಚೇತನ್ ಅಂತ ಇದ್ರು. ಸಿನಿಮಾಗೆ ಬಂದ ನಂತರ ಅದು ರವಿ.

ಚೇತನ್ ಅಂತ ಬದಲಾಯಿತು. ಈಗ ಯಾರಿರಬಹುದು ನಮ್ಮ ಕಲಾ ಭಾರತೀಯ ಅತಿಥಿ ಅಂತ ಆ ಒಂದು ಮುಖ ನಮ್ಮ ಕೇಳುಗರ ಮೈಂಡಲ್ಲಿ ಬರ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಮುಂದೆ ಮೂಡಿ ಬರ್ತಾ ಇದೆ ಕಾಟೇರ ಚಿತ್ರದಿಂದ ಮಂಗ್ಲಿಯವರ ಗಾಯನದಲ್ಲಿ, ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಸಮಯ ಆಗಿದೆ 11:42 ಕಲಾಭಾರತಿಯಲ್ಲಿ ಸಾಗ್ತಾ ಇದ್ವಿ ಸ್ನೇಹಿತರೆ. ನಾವು ಕಲಾಭಾರತಿಯಲ್ಲಿ ಸ್ಯಾಂಡಲ್ವುಡ್ನ ನಟರಾದಂತಹ ರವಿ ಚೇತನ್ ಅವರ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ಇವರು ಕನ್ನಡದ ಬಹುತೇಕ ಎಲ್ಲ ಪ್ರಮುಖ ಸ್ಟಾರ್ ನಟರ ಜೊತೆ ನಟಿಸಿದ್ದಾರೆ. ನಾಯಕ ನಟನಾಗಿ, ಪೋಷಕ ನಟನಾಗಿ ಹಾಗೂ ಪವರ್ಫುಲ್ ಖಳನಾಯಕನ ಪಾತ್ರದಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ. 2001 ತೆರೆ ಕಂಡಂತಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಕೋಟಿಗೊಬ್ಬ ಹಿಟ್ ಸಿನಿಮಾದಲ್ಲಿ ರವಿ ಚೇತನ್ ನೀಡಿದ ಚರಣ್ ಎಂಬ ಪಾತ್ರ ಇವರಿಗೆ ದೊಡ್ಡ ಬ್ರೇಕನ್ನು ನೀಡಿತು. 2011 ಅರವಿಂದ್ ಮಾಲ್ಗತ್ತಿ ಅವರ ಪ್ರಸಿದ್ಧ ಆತ್ಮಕತೆ ಆಧಾರಿತ ಸಿನಿಮಾದಲ್ಲಿ ರವಿ ಚೇತನ್ ನಾಯಕ ನಟನಾಗಿ ಪ್ರಮುಖ ಪಾತ್ರವನ್ನು ಕೂಡ ನಿರ್ವಹಿಸಿದರು. ಮುಂದೆ ಮೂಡಿ ಬರ್ತಾ ಇದೆ ಕೋಟಿಗೊಬ್ಬ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತವಿದೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ವಿವಿಧ ಭಾರತಿಯಲ್ಲಿ ನಾವು ಕಲಾಭಾರತಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟರಾದಂತಹ ರವಿ ಚೇತನ್ ಅವರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ರವಿ ಚೇತನ್ ಅವರು ನಟಿಸಿರುವ ಚಿತ್ರಗಳ ಬಗ್ಗೆ ಹೇಳೋದಾದರೆ ವಿಷ್ಣು ಸೇನಾ, ಹುಬ್ಬಳ್ಳಿ, ವಿಷ್ಣುವರ್ಧನ, ಕೋಟಿಗೊಬ್ಬ 2, ಹಾಗೆ ಕುರುಕ್ಷೇತ್ರದಲ್ಲಿ ದುಶ್ಯಾಸನದ ಪಾತ್ರ,

ಬಹಳ ಮನಸೂರೆಗೊಂಡಂಥ ಪಾತ್ರ ಅಂತಾನೆ ಹೇಳ್ಬೋದು. ಹಾಗೆಯೇ ರಾಬರ್ಟ್ ಮತ್ತು ಕಾಟೇರ, ಹಾಗೆಯೇ ರುದ್ರಾಕ್ಷಿಪುರ, ಕ್ರಾಂತಿಯೋಗಿ ಮಹಾದೇವರು, ಹಾಗೆ ಅನೇಕ ಹಾರರ್ ಪಿಕ್ಚರ್ಗಳಲ್ಲೂ ಕೂಡ ನಟಿಸಿದ್ದಾರೆ ಇವರು. ಮರ್ಯಾದೆ, ಭಗವಂತ ಕೈಕೊಟ್ಟ, ಹೀಗೆ ಸುಮಾರು 75 ಹೆಚ್ಚು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಕುರುಕ್ಷೇತ್ರ ಚಿತ್ರದಿಂದ ಸಂತೋಷ್ ವೆಂಕಿ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತಕ್ಕೆ ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ಬರೆದಿದ್ದಾರೆ.

ಕಲಾಭಾರತಿಯಲ್ಲಿ ಇಂದು ನಾವು ಸ್ಯಾಂಡಲ್ವುಡ್ ನಟ ರವಿಚೇತನ್ ಅವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಸುಮಧುರವಾದ ಗೀತೆಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ನಮಗೆ ವೆಲ್ಕಮ್ ಮಾಡ್ತಿದ್ದಾರೆ. ಹಾಗೆಯೇ ಅನಂತು ವರ್ಸಸ್ ನುಸ್ರತ್ ಚಲನಚಿತ್ರದ ಹಾಡನ್ನು ಕೇಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಶ್ರೀಕಾಂತ್ ಹಾವನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಮುಖ್ಯಮಂತ್ರಿ ಚಂದ್ರು ಸರ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಉಮಾ ಕಿಶೋರ್ ಬಿಡಿಎಂ ಲೇಔಟಿಂದ ಸಂದೇಶವನ್ನು ಕಳಿಸಿದರೆ, ಜಗದಾಂಬಿಕಾ ಹಂಸವೇಣಿಯವರು ರವಿಚೇತನ್ ಇರಬಹುದಾ ಅಂತ ಕೇಳ್ತಿದ್ದಾರೆ. ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಹಾಗೆ ಇದು ಯಾರಿದು, ವಿಷ್ಣುವರ್ಧನ್ ಅವರೇ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಜಯಕುಮಾರ್ ದಾಸನಹಳ್ಳಿಯಿಂದ. ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಯಾರು ನಮ್ಮ ಕಲಾ ಭಾರತೀಯ ಅತಿಥಿ ಅಂತ. ಹಾಗೆಯೇ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಮಂಗ್ಲಿ ಅಂತ ಕಳಿಸಿದರೆ, ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ರವಿಚೇತನ್ ಅಂತ ಕಳಿಸಿದ್ದಾರೆ. ಹಾಗೆಯೇ ಕೋಟಿಗೊಬ್ಬ ಮೈ ಫೇವ್ರೇಟ್ ಮೂವಿ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆಯೇ ಸುರೇಶ್ ಭಟ್ ಗೌರಿಬಿದನೂರಿನಿಂದ ಕಲಾಭಾರತಿಯಲ್ಲಿ ರವಿಚೇತನ್ ಅವರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹಲಸೂರಿನಿಂದ ರಾಜೇಶ್ ಅವರು ಕೂಡ ರವಿಚೇತನ್ ಅವರ ಎಲ್ಲ ಕನ್ನಡ ಚಲನಚಿತ್ರಗಳಲ್ಲಿ ಖಳನಾಯಕನ ಪಾತ್ರ ಮತ್ತು ಅವರ ಖಡಕ್ ಅಭಿನಯ ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 11:55. ಕಲಾಭಾರತಿಯ ಕೊನೆಯ ಹಂತದಲ್ಲಿ ಈಗ ನಾವಿದ್ದೀವಿ. ಇಂದಿನ ಕಲಾಭಾರತಿಯಲ್ಲಿ ರವಿಚೇತನ್ ಅವರ ಬಗ್ಗೆ ಮಾಹಿತಿ ಮತ್ತು ಹಾಡುಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಲಾಭಾರತಿಯನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಗ್ರಾಮೀಣ ಜನತೆಗೆ ಸುರಕ್ಷಿತ ಹಾಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ವಿಜಯಪುರ ನಗರಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಪ್ರಸ್ತಾವಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ. ಮುಂದಿನ 4 ತಿಂಗಳ ಒಳಗೆ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಇಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳ್ಳುತ್ತಿದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ನೀಡಲು ಕೆಲಸದ ಬೇಡಿಕೆಯನ್ನು ವಿಬಿಜಿ ರಾಮ್ಜಿ ತಂತ್ರಾಂಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಿಸಿದೆ. ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ವಿನ್ಯಾಸಗೊಳಿಸಿರುವ ನೂತನ ಕಾರ್ಡ್ ವಿತರಿಸುವಂತೆ ಇಲಾಖೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮ ಇಂದು ಯಶಸ್ವಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ದೇಶದ 11 ಕೋಟಿಗೂ ಹೆಚ್ಚು ಬಳಕೆದಾರರು ಉಮಂಗ್ ಆಪ್ ಮೂಲಕ ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ನಾಗರಿಕರ ಸಬಲೀಕರಣ ಮತ್ತು ಆಡಳಿತದ ಸರಳೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಸಾಕ್ಷಿಯಾಗಿದೆ. ಈ ಉಪಕ್ರಮ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಅಡಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳ ವಿತರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷ 4,150 ತುಂತುರು ನೀರಾವರಿ ಘಟಕಗಳನ್ನು ಅರ್ಹ ರೈತರಿಗೆ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹನಿ ನೀರಾವರಿ ಪದ್ಧತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಈ ವರ್ಷ ನಮಗೆ ಸುಮಾರು 4,150 ಸ್ಪ್ರಿಂಕ್ಲರ್ ಸೆಟ್ಗಳನ್ನು, ಏನು ತುಂತುರು ನೀರಾವರಿ ಘಟಕಗಳಿದ್ದಾವೆ, ಈ ತುಂತುರು ನೀರಾವರಿ ಘಟಕಗಳನ್ನ ನಮ್ಮ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಬಂದಿದೆ. ಈ ಕೆ ಕಿಸಾನ್ ನಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಬೇಕು. ರೈತರಿಂದ ಆಲ್ರೆಡಿ ಅರ್ಜಿಗಳು ನಮ್ಮ ಹತ್ರ ಇದಾವೆ. ಸೊ ಈ ಒಂದು ಬರಗಾಲದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಕೆ ಕಿಸಾನ್ ನ ಪ್ರೋಗ್ರಾಮ್ ಬಂದ ತಕ್ಷಣ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 4,000 ಅಂದ್ರೆ ಪ್ರತಿಯೊಂದು ತಾಲೂಕಕ್ಕೆ 1,300 ಎಲ್ಲಾ ತುಂತುರು ಘಟಕಗಳನ್ನು ಹೋಬಳಿ ವೈಸ್ ಡಿವೈಡ್ ಮಾಡಿ ಎಲ್ಲಾ ರೈತರಿಗೆ ಸೀನಿಯರಿಟಿ ಪ್ರಕಾರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವರಿಗೆ ನಾವು ಅದನ್ನು ವಿತರಣೆ ಮಾಡಿ.
0: ಇಂದು ರಾಷ್ಟ್ರೀಯ ವೈದ್ಯರ ದಿನ. ದೇಶ ಕಂಡ ಖ್ಯಾತ ವೈದ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನದಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ನಾಡಿನ ಪ್ರತಿಯೊಬ್ಬ ವೈದ್ಯರಿಗೂ ರಾಷ್ಟ್ರೀಯ ವೈದ್ಯರ ದಿನದಂದು ತಮ್ಮ ವಂದನೆಗಳನ್ನು ಸಲ್ಲಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಅಭಾವದ ಹಿನ್ನೆಲೆ ರೈತರು ಬೀಜೋಪಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಆಶ್ರಯ ಕಡಿಮೆ ಬೇಕಿರುವ ಉದ್ದು ತೊಗರಿ ಬೆಳೆಗಳನ್ನು ಬೀಜ ಕಠಿಣಗೊಳಿಸುವಿಕೆ ತಂತ್ರಜ್ಞಾನದ ಮೂಲಕ ಬಿತ್ತಬೇಕು ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಜಶೇಖರ್ ಬಸನಾಯಕ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅರ್ಹ ಮತದಾರರ ಹೆಸರು ದೃಢೀಕರಿಸುವ ಉದ್ದೇಶದಿಂದ ಜರುಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮೊದಲ ದಿನದಂದು ಮತಗಟ್ಟೆ ಅಧಿಕಾರಿಗಳು ಒಟ್ಟು 41,886 ಮತದಾರರನ್ನು ಸಂಪರ್ಕಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಜಾಗೃತಿಗಾಗಿ ನಗರದ ಪ್ರವಾಸಿ ಮಂದಿರದ ಸಮೀಪ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

ಸಮಯ ಆಗಿದೆ 12:06. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ನಿಮ್ಮ ನೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡುವ ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಲು ನೀವು ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 08002226125 7. ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ, ಸಿಂಗರ್ ಚಿತ್ರದಿಂದ, ಸಂಗೀತ ರಾಜೀವ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಧರ್ಮ ವಿಶ್ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ ಹಲೋ ಹಲೋ, ನಮಸ್ಕಾರ, ಮಾತಾಡಿ, ಸ್ವಲ್ಪ ರೇಡಿಯೋಯಿಂದ ದೂರ ಬಂದು ಮಾತಾಡಿ. ಹಲೋ ಹಲೋ, ಮಾತಾಡಿ. ಸುರೇಶ್ ಅವರು ಕರೆ ಮಾಡಿದ್ರು ರಾಯಚೂರಿನಿಂದ, ಗೀತೆಯನ್ನ ಕೇಳಿದ್ರು. ಇಂದ್ರಜಿತ್ ಚಿತ್ರದ ಗೀತೆ ಬೇಕು ನಮಗೆ, ಬೆಳ್ಳಿರಥದಲ್ಲಿ ಸೂರ್ಯ ತಂದ ಕಿರಣ ಅನ್ನೋ ಗೀತೆ ಅಂತ ಹೇಳಿದ್ರು. ಬಟ್ ಯಾಕೋ ಮಾತಾಡಲಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬ ಇತ್ತು ಅನಿಸುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರ ಗಾಯನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

0: ಕರೆಗೊಂದು ಹಾಡಿನಲ್ಲಿ ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ಮಾತಾಡಿ.
1: ಹಲೋ,
0: ಹಾ ಮಾತಾಡಿ. ನೀವ್ ಅಲ್ಲಿ ಮಾತಾಡ್ತಿದ್ರೆ ಹೇಗೆ, ಇಲ್ಲಿ ಕರೆ ಮಾಡಿ.
1: ನಮ್ದಲಕ್ಷ್ಮಿ.
0: ಹಲೋ
1: ಹಲೋ,
0: ಹಾ ಮಾತಾಡಿ. ಯಾರು ಮಾತಾಡ್ತಿರೋದು?
1: ಕೇಳಿಸ್ತಾ ಇಲ್ಲ,
0: ಸ್ವಲ್ಪ ದೂರ ಬಂದು ಮಾತಾಡಿ.
1: ಹಲೋ,
0: ಸ್ವಲ್ಪ ದೂರ ಬಂದು ಮಾತಾಡಿ.
1: ಹಲೋ
0: ಹೇಳಿ, ಯಾರು ಮಾತಾಡ್ತಿರೋದು?
1: ಹಲೋ,
0: ದೇವಿಕಾ ಅವರು ಕರೆ ಮಾಡಿದ್ರು. ಯಾಕೋ ತಾಂತ್ರಿಕ ದೋಷ ಆಗ್ತಾ ಇದೆ ಅಂತ ಅನ್ಸುತ್ತೆ. ನಾನೊಬ್ಬ ಕಳ್ಳ ಚಿತ್ರದಿಂದ ಗೀತೆಯನ್ನ ಕೇಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನು ಕರೆ ಮಾಡಲು ಕೇಳಲು ನೀವು ನಮಗೆ ಕರೆ ಮಾಡಬೇಕು. 0802226125 0802226125 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಹೇಳಿದರೆ ಅದನ್ನು ನಾವು ಖಂಡಿತ ಪ್ರಸಾರ ಮಾಡ್ತೀವಿ. ದಯವಿಟ್ಟು ಕಾಲ್ ಕನೆಕ್ಟ್ ಆಗಿರುತ್ತೆ, ನೀವು ರೇಡಿಯೋ ಹತ್ರ ನಿಂತ್ಕೊಂಡಾಗಲಿ ಎಲ್ಲೋ ಡಿಸ್ಟರ್ಬೆನ್ಸ್ ಇರೋ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನಿಮ್ಮ ಮಾತು ನಮಗೆ ಕೇಳಿಸ್ತಾ ಇರುತ್ತೆ, ನಮ್ಮ ಮಾತು ನಿಮಗೆ ಕೇಳಿಸಲ್ಲ. ಸೊ ಕರೆ ಕಟ್ ಆಗುತ್ತೆ, ಆವಾಗ ನೀವು ದಯವಿಟ್ಟು ದೂರ ಬಂದು ಮಾತಾಡಬೇಕು. ಹಾಗೆಯೇ ಹೊಸ ಹೊಸ ಕಾಲರ್ ಕರೆ ಮಾಡಬೇಕು, ಹಳಬ್ರು ಸ್ವಲ್ಪ ಹೊಸಬರಿಗೆ ಅವಕಾಶನೂ ಕೂಡ ಕೊಡಬೇಕು ಅಂತ ಹೇಳ್ತಾ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವಂಥ ಸಮಯ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಹಲೋ,
0: ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಮಸ್ಕಾರ ಮೇಡಮ್, ಸದ್ಯಕ್ಕೆ ಮೇಡಮ್ ಏನು ವಯಸ್ಸು ಕೇಳಿಸ್ತಿಲ್ಲ ಮೇಡಮ್, ಬ್ರೇಕ್ ಆಗ್ತಿದೆ ಮೇಡಮ್.
0: ಹೌದಾ, ಈಗ
1: ಹಲೋ
0: ಹೇಳಿ, ಯಾವ ಹಾಡ್ ಬೇಕಿತ್ತು, ಎಲ್ಲಿಂದ ಕರೆ ಮಾಡಿ?
1: ನನಗೆ ಸ್ನೇಹಿತರ ಸವಾಲು ಪಿಕ್ಚರ್ ಇಂದ ಸಂಜೀವ್ ಮೋಹನ್ ಅಂತ ಆಡ್ಬೇಕಾಯ್ತು, ಅದಿಲ್ಲ ಅಂದ್ರೆ ನಿಮ್ಗೆ ಶಂಕರ್ ಗುರುಯಿಂದ ಹಾಕಿ ಮೇಡಮ್, ಏನೇನು ಆಸೆ ಅಂತ ರಾಜಕುಮಾರ್ ಅವರು.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ ಹೆಸರು ಹೇಳಿ ಯಾರು ಅಂತ?
1: ನನ್ನ ಹೆಸರು ಮೇಡಮ್ ಜನಾಸಿ ಜಯರಾಮ್ ಅಂತ.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ
1: ಮೇಡಮ್? ನಿಮ್ದು ನಿಮ್ ಕಡೆಯಿಂದ ಏನು ಕೇಳಿಸ್ತಲ್ಲ ಮೇಡಮ್, ಏನ್ ಬರ್ತಲ್ಲ ಮೇಡಮ್, ಕೇಳಿಸ್ತಲ್ಲ ಮೇಡಮ್.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಹಲೋ,
0: ಜಯರಾಮ್ ಅವರು ಕರೆ ಮಾಡಿದ್ರು, ಶಂಕರ್ ಗುರು ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕೇಳಿದ್ದಾರೆ. ಏನೇನೋ ಆಸೆ ಅನ್ನೋ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಮತ್ತೊಬ್ಬ ಕಾಲರ್ ನಮ್ಮ ಜೊತೆಯಾಗಿದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ ಹಲೋ ಹಲೋ, ಶೋಭಾ ಅವರೇ ಮಾತಾಡಿ.
1: ನಮಸ್ತೆ.
0: ಹಾ ನಮಸ್ತೆ, ಕೇಳಿಸ್ತಾ ಇರ್ಲಿಲ್ಲ, ಈಗ ಕೇಳಿಸ್ತಾ ಇದೆ.
1: ಹಲೋ
0: ಹೇಳಿ ಶೋಭಾ ಅವರೇ, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ?
1: ಮೇಡಮ್ ಸೌಂಡ್ ಕೇಳಿಸ್ತಾ ಇಲ್ಲ ನನಗೆ, ವಾಲ್ಯೂಮ್ ಒಂಚೂರು ಇದು ಮಾಡಿ ಮೇಡಮ್.
0: ಮಾಡಿದ್ದೀನಿ. ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ? ಹಲೋ ಕೇಳಿಸ್ತಿದ್ಯಾ?
1: ಹಲೋ ಮೇಡಮ್ ನಮಸ್ತೆ.
0: ಹಾ ನಮಸ್ತೆ, ಯಾವ ಹಾಡು ಬೇಕು ನಿಮ್ಗೆ?
1: ಮೇಡಮ್ ನನಗೆ ಅನಂತು ವರ್ಸಸ್ ನುಸ್ರತ್ ಫಿಲಂ ಇಂದ ಮೇಡಮ್. ಹಲೋ.
0: ಹಾ ಹೇಳಿ, ಕೇಳಿಸ್ತಾ ಇದೆ ಹೇಳಿ.
1: ಹಾ ಒಮ್ಮೆ ತಿರುಗಿ ನೋಡದ ನೀನು ಅಂತ ಒಂದು ಸಾಂಗ್ ಇದೆ ಮೇಡಮ್.
0: ಆ ಹಾಡು ಬೇಕಾ?
1: ಹಲೋ,
0: ಆ ಹಾಡು ಬೇಕಾ ನಿಮ್ಗೆ ಅಂತ ಕೇಳ್ದೆ.
1: ಹಾ ಮೇಡಮ್ ಬೇಕದು, ಚೆನ್ನಾಗಿದೆ. ನಮ್ಮ ಹಾಸನ ಸ್ಟೇಷನ್ ಅಲ್ಲಿ ಅದಿಲ್ಲ, ಅದಕ್ಕಾಗಿ ಒಂದ್ ಸ್ವಲ್ಪ ಕೇಳೋಣ ಅಂತ.
0: ಖಂಡಿತ ಪ್ರಸಾರ ಮಾಡ್ತೀವಿ, ನಿಮ್ದು ಸಂದೇಶಗಳನ್ನೆಲ್ಲ ಓದ್ತಾ ಇರ್ತೀವಿ ನಾವು.
1: ಹಾ ಮೇಡಮ್,
0: ನಿಮ್ಮ ಸಂದೇಶಗಳನ್ನೆಲ್ಲ ಓದ್ತಾ ಇರ್ತೀವಿ ಅಂತ ಹೇಳ್ದೆ.
1: ಹಾ ಮೇಡಮ್, ಕಳಿಸ್ತಾ ಇರ್ತೀವಿ, ಫ್ರೀ ಇದ್ದಾಗ ಎಲ್ಲ ಒಂದ್ಸಲ ನೋಡ್ಕೊಂಡು ಕಳಿಸ್ತೀನಿ. ಆಕ್ಚುಲಿ ನಾನು ರಜೆ ಇದ್ದೆ, ಹಾಗಾಗಿ ಸ್ವಲ್ಪ ರೇಡಿಯೋ ಕೇಳದು ಜಾಸ್ತಿ ಮಾಡ್ಕೊಂಡಿದೀನಿ.
0: ಹೌದಾ, ಒಳ್ಳೆ ಅಭ್ಯಾಸ ಬಿಡಿ. ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮೇಡಮ್.
0: ಅನಂತು ವರ್ಸಸ್ ನುಸ್ರತ್ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ನಿನಾದ್ ನಾಯಕ್ ಅವರ ಗಾಯನದಲ್ಲಿ ಪರಂ ಭಾರದ್ವಾಜ್ ಅವರ ಸಾಹಿತ್ಯಕ್ಕೆ ಸುನಾಥ್ ಗೌತಮ್ ಅವರ ಸಂಗೀತವಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ 12:33 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಲು ನೀವು ಕೂಡ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ 0802226125780 222-6125-7 ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ನಿಮ್ಮ ವಿವಿಧ ಭಾರತಿಯಲ್ಲಿ ಕೇಳಬಹುದು, ಜೊತೆಗೆ ಇತರ ಕೇಳುಗರಿಗೂ ಕೂಡ ಕೇಳಿಸ್ಬಹುದು ಅಂತ ಹೇಳ್ತಾ ಮುಂದಿನ ಕಾಲರ್ ಯಾರು ಅಂತ ನೋಡುವಂತ ಸಮಯ. ಹಲೋ,
2: ಹಲೋ,
1: ನಮಸ್ಕಾರ, ಯಾರು ಮಾತಾಡ್ತಿರೋದು? ನಮಸ್ಕಾರ, ಹೇಳಿ, ಮಾತಾಡಿ, ಯಾರು ಮಾತಾಡ್ತಿರೋದು?
2: ಮೇಡಮ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ. ಮೇಡಮ್,
1: ಸುರೇಶ್ ಬೆಣ್ಣೆ ಅವರೇ, ನಿಮ್ಮ ಹತ್ರ ಮಾತಾಡಿದೀನಿ ನಾನು.
2: ಮೇಡಮ್ ಅವರೇ, ನಿಮ್ಮ ವಾಯ್ಸ್ ತುಂಬಾ ಸ್ಲೋ ಆಗ್ತಿದೆ.
1: ನಿಮ್ಮ ಹತ್ರ ಮಾತಾಡಿದೀನಿ ಅಂತ ಹೇಳ್ದೆ.
2: ಇಲ್ಲ ಮೇಡಮ್ ಅವರೇ, ನಿಮ್ ಜೊತೆ ಮಾತಾಡಿಲ್ಲ, 7-8 ತಿಂಗಳಾಯ್ತು.
1: ಅದೇ 7-8 ತಿಂಗಳಿಂದನೇ ಮಾತಾಡಿದ್ದು.
2: ಕಾಲ್ ಮಾಡೋದ ಬಿಟ್ಟು 7-8 ತಿಂಗಳಾಯ್ತು ಮೇಡಮ್ ಅವರೇ.
1: ಓಕೆ, ಯಾವ ಹಾಡ್ ಬೇಕಿತ್ತು ನಿಮ್ಗೆ?
2: ಪ್ರಿಯಾ ಮೇಡಮ್ ಅವರೇ, ಫಿಲಂ ಹೆಸರು, ಅದರಲ್ಲಿ ನನ್ನಲ್ಲಿ ಏನಾಗಿ ಅಂತ ಗೀತೆ ಇತ್ತಲ್ಲ ಆಗಿದ್ದಿರ್ಲಿ.
1: ಸರಿನೇ, ಸ್ವಲ್ಪ ರೇಡಿಯೋ ಇಂದ ದೂರ ಬಂದು ಮಾತಾಡಿ.
2: ದೂರ ಅದೇ ವಾಯ್ಸ್ ಯಾಕೆ ಸ್ಲೋ ಕೇಳ್ತಿದೆ?
1: ನನ್ನ ಮಾತು ನನಗೆ ಕೇಳಿಸ್ತಾ ಇದೆ. ಹಾ, ಅದಕ್ಕೆ. ಸರಿ, ಯಾವ ಹಾಡು? ಪ್ರಿಯಾ ಚಿತ್ರದ

0: ಹಾಡು
1: ಪ್ರಿಯದಲ್ಲಿ ನನ್ನಲ್ಲಿ ನೀನಾಗಿ ಅಂತ ಗೀತೆ ತಲಾಗಿದ್ದಿರಲಿ ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ. ಪ್ರಿಯಾ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ನನ್ನಲ್ಲಿ ನೀನಾಗಿ ಅನ್ನೋ ಒಂದು ಗೀತೆ ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿಯವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಿಯರಾಜ ಅವರ ಸಂಗೀತವಿದೆ.

0: ಮುಂದಿನ ಕಾಲರ್ ಅನ್ನ ಕಾಲರ್ ಯಾರು ಅಂತ ನೋಡುವಂತ ಸಮಯ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು ಹೇಳಿ?
1: ಹೇಮಾವತಿ ಅಂತ.
0: ಹೇಮಾವತಿ ಅವರೇ, ಎಲ್ಲಿಂದ?
1: ಮಾರುತಿ ನಗರ ಸುಂಕದ ಕಟ್ಟೆ.
0: ಮಾರುತಿ ನಗರ ಸುಂಕದ ಕಟ್ಟೆ. ಯಾವ ಹಾಡು ಬೇಕಿತ್ತು?
1: ಕೇಳಿಸ್ತಾ ಇಲ್ಲ ಮೇಡಮ್.
0: ಯಾವ ಹಾಡು ಬೇಕಿತ್ತು?
1: ನೀ ಬರೆದ ಕದಂಬರಿಯಿಂದ ನೀ ಮೀಟಿದಾನೆ ನಕ್ಕೆಲ್ಲ.
0: ಯಾಕಿಷ್ಟ ಈ ಹಾಡು?
1: ವಿಷ್ಣುವರ್ಧನ ಅಂದ್ರೆ ಇಷ್ಟ. ಅದಕ್ಕೆ
0: ವಿಷ್ಣುವರ್ಧನ ಅಂದ್ರೆ ನಿಮ್ಗೆ ತುಂಬಾ ಇಷ್ಟನಾ? ಓಕೆ, ಏನ್ ಮಾಡ್ಕೊಂಡಿರೋದು ನೀವು?
1: ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀವಿ.
0: ಕೆಲಸ ಮಾಡ್ಕೋತಾ ಹಾಡು ಕೇಳ್ತೀರಾ? ವಿವಿಧ ಭಾರತಿಯಲ್ಲಿ ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ?
1: ನಮ್ಗಿದೇ ಇಷ್ಟ, ಕರೆಗೊಂದು ಹಾಡು.
0: ಕರೆಗೊಂದು ಹಾಡು ತುಂಬಾ ಇಷ್ಟ.
1: ಫಸ್ಟ್ ಲೈನ್ ಸಿಕ್ಕಿರೋದು ಖುಷಿ ಆಗ್ತಾ ಇದೆ.
0: ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ನಿಮ್ ಹೀರೋದು ಹಾಡು ಕೇಳ್ತಾ ಇದ್ದೀರಾ, ವಿಷ್ಣುವರ್ಧನ್ ಸರ್ದು?
1: ಹೌದು,
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೀ ಬರೆದ ಕಾದಂಬರಿ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಸಮಯ ಆಗಿದೆ 12:45. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಲು ನೀವು ನಮಗೆ ಕರೆ ಮಾಡಿ 0802226125 ಈ ದೂರವಾಣಿ ಸಂಖ್ಯೆಗೆ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಿರೋದು?
3: ಮೇಡಮ್, ನಾನು ಹಳೆಯ ಕೇಳುಗ, ಬಟ್ ನಾನು 5109 ಅಂತ.
2: ಯಾಕೆ ನಿಮ್ಗೆ
3: ಮೇಡಮ್ ನನ್ನ ಹೆಸರು? ಮುಖ್ಯ ಹಾಡುಗಳು ಬೇಕು. ಚಿನ್ನದ ಗೊಂಬೆ ಅಂತ ಹಳೆಯ ಕೇಳುಗ, ಹಳೆಯ ಶೀರ್ಷಿಕೆಯಲ್ಲಿ ಹೊಸ ಚಿತ್ರ ಬಂದಿದೆ ಮತ್ತೊಂದು, 2017 ಬಿಡುಗಡೆ ಆಗಿತ್ತು.
2: ಚಿನ್ನ
3: ಜೊತೆಯ ಪರಿಚಯ ಅಂತ ತುಂಬಾ ಮಧುರವಾಗಿದೆ. ನಾನು ಈ ಯಾಕೆ ಹೊಸ ಹಾಡು ಕೇಳ್ತೀನಿ ಅಂದ್ರೆ, ಇತ್ತೀಚೆಗೆ ಸಾಕಷ್ಟು ಹೊಸ ಚಿತ್ರಗಳು ಬಂದೆ, ಒಳ್ಳೊಳ್ಳೆ ಪ್ರತಿಭೆಗಳು ಇದಾವೆ. ಬರೀ ಎಲ್ಲರೂ ಹಳೆ ಹಾಡುಗಳು ಕೇಳಿ ಎಲ್ಲ ಅವೇ ಬರ್ತವೆ, ಮುಂದೆ ಇವೇ ಹಳೆ ಹಾಡುಗಳಾದಾಗ ಈ ಹೊಸ ಚಿತ್ರಗಳೆಲ್ಲ ಇವರೆಲ್ಲ ನಿರೂಪಕರು, ಆಮೇಲೆ ಗಾಯಕರು, ಸಾಹಿತಿಗಾರರು, ಆಮೇಲೆ ಎಲ್ಲ ಇವರೆಲ್ಲ ಎಲ್ಲೋಗ್ಬೇಕು ಮೇಡಮ್. ಹಾಗಾಗಿ ನಾನು ಯಾವತ್ತೂ ಎಲ್ಲಾ ಟೈಮ್ ಹೊಸ ಚಿತ್ರನೇ ಹೊಸ ಗೀತೆ. ಇದು ಎಲ್ಲರೂ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿದೆ. ಚಿನ್ನದ ಗೊಂಬೆ ಚಿತ್ರದ ನಿನ್ನ ಜೊತೆಯ ಹೆಸರೇನು?
2: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
2: ಉಮೇಶ್ ಸಿರಿಗೆರೆ ಅವರು ಕರೆ ಮಾಡಿ ಚಿನ್ನದ ಗೊಂಬೆ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕೇಳಿದ್ದಾರೆ. ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಅವರ ಗಾಯನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಪ್ರಶಾಂತ್ ರಮೇಶ್ ಅವರ ಸಾಹಿತ್ಯಕ್ಕೆ ದಾನಶೀಲನ್ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ
1: ಹಲೋ
0: ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಮಸ್ತೆ ಮೇಡಮ್, ನಾನು ಹಾಸನದಿಂದ ಶಾಂತಿನಿ ಮಂಜುನಾಥ್ ಅಂತ.
0: ಶಾಂತಿನಿ ಮಂಜುನಾಥ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ತಾವ್ ಹೇಗಿದ್ದೀರಾ?
0: ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ಏನ್ ಮಾಡ್ಕೊಂಡಿರೋದು ನೀವು?
1: ನಾನು ಗೃಹಿಣಿ ಮೇಡಮ್.
0: ಗೃಹಿಣಿ, ಓಕೆ. ಏನು ಹವ್ಯಾಸಗಳು ನಿಮ್ದು?
1: ಹವ್ಯಾಸಗಳು, ನಾನು ಕತೆ ಪುಸ್ತಕಗಳನ್ನು ಹೆಚ್ಚಾಗಿ ಕಾದಂಬರಿಗಳನ್ನು ಓದ್ತೀನಿ, ಕನ್ನಡ ಕಾದಂಬರಿಗಳು. ಮತ್ತೆ ಪದಬಂಧ ಬಿಡಿಸೋದು ನನ್ಗೆ ಸಾಮಾನ್ಯವಾಗಿ. ಪ್ರತಿದಿನದ ಪೇಪರು, ಮ್ಯಾಗಝೈನ್ಸ್ ಎಲ್ಲದರಲ್ಲೂ ಪದಬಂಧ ಬಿಡಿಸೋದು ಇಷ್ಟ. ನಾನು ತುಂಬಾ ಏನಾದ್ರು ಲೇಖನ ಬರಿತಾ ಇರ್ತೀನಿ, ಆ ಕವನಗಳನ್ನ ಸಣ್ಣ ಪುಟ್ಟದ್ದು ಬರಿತಾ ಇರ್ತೀನಿ ಮೇಡಮ್. ಪ್ರತಿದಿನ ಬರೆಯೋ ಹವ್ಯಾಸ ಇಟ್ಕೊಂಡಿದ್ದೀನಿ.
0: ಕವನ ಬರೆದಿದ್ರೆ ನಮ್ಗೆ ಒಂದು ಹೇಳಿ, ಚಿಕ್ಕದಾಗಿ ಚೊಕ್ಕದಾಗಿ.
1: ಇವಾಗ
0: ನೀವು ಬರ್ದಿದ್ದೆ ಯಾವ್ದಾದ್ರು?
1: ಹಾ ಮೇಡಮ್, ರಂಗೋಲಿ ಅಂತ ಒಂದ್ ಕವನ ಬರ್ದಿದ್ದೆ, ರಂಗವಲ್ಲಿ ಅಂತ. ಹೇಳ್ಬೋದಾ?
0: ಹೇಳಿ ಹೇಳಿ ಹೇಳಿ.
1: ಮನೆಯ ಮುಂಭಾಗದಲ್ಲಿ ಕಂಗೊಳಿಸುವ ರಂಗವಲ್ಲಿ ನಳ ನಳಿಸುವೆ ಹೊಸ್ತಿಲಲ್ಲಿ ತರುವೆ ನೀ ಸಂತಸ ಮನೆ ಮನೆಗಳಲ್ಲಿ ಮಿನುಗುವ ಚುಕ್ಕಿಗಳಲ್ಲಿ ನವಿರಾದ ಎಳೆಗಳಲ್ಲಿ ರಂಗು ರಂಗಾದ ಬಣ್ಣಗಳಲ್ಲಿ ಕಣ್ಣಿಗಾನಂದ ನೀನಿದ್ದಲ್ಲಿ ಶುಭೋದಯದ ಬೆಳಕು ನಿನ್ನ ಕಂಡಾಗ ಶುಭಾರಂಭದ ಪ್ರತೀಕ ನೀ ಬಂದಾಗ ಶುಭ್ರತೆಯ ಸಂಕೇತ ನಿನ್ನಂದ ಪವಿತ್ರತೆಯ ಸಾಕಾರ ನಿನ್ನಿಂದ ಹಬ್ಬವಿರಲಿ ಸಂಭ್ರಮವಿರಲಿ ಎಲ್ಲರನ್ನು ಸ್ವಾಗತಿಸುವುದೇ ರಂಗೋಲಿ ಸುಪ್ರಭಾತದ ನಿನ್ನಾಗಮನ ನೀನಿದ್ದ ಮನೆಯೇ ನಂದನವನ.
0: ಓ ಸೂಪರ್, ಚೆನ್ನಾಗಿ ಬರೆದಿದ್ದೀರಾ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಯಾವ ಹಾಡ್ಬೇಕು ಹೇಳಿ.
1: ನಾನಿರುವುದು ನಿನಗಾಗಿ ಚಿತ್ರದಿಂದ ಪ್ರೇಮದ ಹಾಡಿಗೆ ಅಂತ ಬರುತ್ತೆ, ಈ ಗೀತೆ ಬೇಕಿತ್ತು ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ಮ ಗೀತೆ ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತೀನಿ, ಹಾಗೆ ನೀವು ಬರೆದ ಕವನ ಕೂಡ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
0: ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಸಮಯ ಆಗಿದೆ 12:58:49. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕರೆಗೊಂದು ಹಾಡಿನ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಕರೆ ಮಾಡಿ ಹಾಡನ್ನ ರಿಕ್ವೆಸ್ಟ್ ಮಾಡಿ ಕೇಳಿದಂತ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಕರೆಗೊಂದು ಹಾಡನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. 1 ಗಂಟೆಗೆ ಸರಿಯಾಗಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನ ಕೇಳಲಿದ್ದೀರಿ.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನು

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಡಿಜಿಟಲ್ ಸಂಪರ್ಕ ವಿಸ್ತರಿಸುವ ಹಾಗೂ ಡಿಜಿಟಲ್ ಆಡಳಿತ ಬಲಪಡಿಸುವ ಮೂಲಕ ಭಾರತವನ್ನು ಡಿಜಿಟಲ್ ರಾಷ್ಟ್ರವನ್ನಾಗಿ ಪರಿವರ್ತಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೇಶೀಯ ಜಿಎಸ್ಟಿ ಆದಾಯವು 1,34,774 ಕೋಟಿ ರೂಪಾಯಿಗಳಾಗಿದ್ದು ಇದು ಕಳೆದ ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡ 6.5% ಹೆಚ್ಚಾಗಿದೆ. ಆಮದುಗಳಿಂದ ಜಿಎಸ್ಟಿ ಸಂಗ್ರಹವು ಶೇಕಡ 34.6% ಹೆಚ್ಚಾಗಿ 60,038 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಮಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ನಾಗೋರಿ ಕಾಂಪೌಂಡ್ ಗೋಡೆ ಕುಸಿದು ಮನೆಗಳು ಬಿದ್ದ ಪರಿಣಾಮ 3 ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸಂತಾಪ ಸೂಚಿಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ಸೇವೆಯಲ್ಲಿನ ಅಡಚಣೆಗಳ ಬಗ್ಗೆ ತನಿಖೆ ನಡೆಸಲು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವರದಿ ಸಲ್ಲಿಸಲು ರೈಲು ಸುರಕ್ಷತಾ ಮುಖ್ಯ ಆಯುಕ್ತರು ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ಗೆ ನಿರ್ದೇಶನ ನೀಡಿದ್ದಾರೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಇಂದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಭೇಟಿ ನೀಡಿ ವಕೀಲರ ಭವನದ ಆವರಣದ ಹಲವು ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಮಗಾರಿಗಳನ್ನು ವೀಕ್ಷಿಸಿದರು. ಗ್ರೇಟರ್ ಬೆಂಗಳೂರಿನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಯುಕ್ತರ ನೇತೃತ್ವದಲ್ಲಿ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರುವ ಮೂಲಕ ಯಶಸ್ವಿಯಾಗಿ 10 ವರ್ಷಗಳನ್ನು ಪೂರೈಸಿದೆ. ಭಾರತವು ಪ್ಯಾಲೆಸ್ತೀನ್ಗೆ 175 ಮಿಲಿಯನ್ ಅಮೆರಿಕನ್ ಡಾಲರ್ಗಳಿಗೂ ಹೆಚ್ಚಿನ ಸಹಾಯವನ್ನು ನೀಡಿದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ ಬನ್ನಿ ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com

ಸಮಯ ಆಗಿದೆ 1:03 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಹಾಗೆಯೇ ನಮಗೆ ಸಂದೇಶಗಳು ಕೂಡ ಬಂದು ತಲುಪಿದೆ. ನಿರ್ಮಲಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಲಾಭಾರತಿಯಲ್ಲಿ ರವಿ ಚೇತನ್ ಅವರ ಮಾಹಿತಿ ಮತ್ತು ಹಾಡುಗಳು ಕೂಡ ತುಂಬ ಇಷ್ಟ ಆಯಿತು. ರವಿಚೇತನ್ ಅವರ ಅಭಿನಯದ ವೀರ ಮದಕರಿ ನಮಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ವರಲಕ್ಷ್ಮಿ ಪೀಣ್ಯದಿಂದ. ಹಾಗೆಯೇ ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಇಷ್ಟ ಆಯಿತು ಅಂತ ಮಯೂರಕೋಟಿ ಜನ್ನಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಭದ್ರಾವತಿ. ಹಾಗೆಯೇ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಕೆರೆಯಿಂದ ಸಂದೇಶವನ್ನು ಕಳಿಸಿದರೆ ಜಗದಾಂಬಿಕಾ ಹಂಸವೇಣಿಯವರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು, ಒಂದು ಗೀತೆ ರಿಕ್ವೆಸ್ಟ್ ಮಾಡಿದರು ಅವರು ಸಂದೇಶದ ಮೂಲಕ. ಆ್ಯಕ್ಚುಲಿ ಕರೆಗೊಂದು ಹಾಡಲ್ಲಿ ಕರೆ ಮಾಡಿದರೆ ನಿಮ್ಮ

ಈತನ ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತೀವಿ. ಹಾಗೆಯೇ ಅನಂತ್ ವರ್ಸಸ್ ನುಸ್ರತ್ ಚಿತ್ರದ ಹಾಡು ತುಂಬಾ ಇಷ್ಟ ಆಯಿತು ಅಂತ ಶ್ರೀಕಾಂತ್ ಹಾವನೂರು ಸಂದೇಶವನ್ನು ಕಳಿಸಿದರೆ, ವಿಷ್ಣು ದಾದಾ ಸಿನಿಮಾ ಹಾಡು ನನಗೂ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಹೋವಳೆ ಲಕ್ಷ್ಮೀ ಚಂದ್ರಶೇಖರ್. ಹಾಗೆ ಪ್ರೇಮಕ್ಕೂ ಪರ್ಮಿಟ್ ಚಿತ್ರದ ಹಾಡಿಗೋಸ್ಕರ ಚಿದಾನಂದ್ ಟಿ ಬಿ ಸರ್ಕಲ್ ಅವರು ನೀವು ಕರೆ ಮಾಡಬೇಕಿತ್ತು, ಟ್ರೈ ಮಾಡಿದರೆ ಖಂಡಿತ ನಿಮಗೆ ಕರೆ ಸಿಗುತ್ತೆ ಅಂತ ಹೇಳ್ತಾ, ಸೂಪರ್ ಕವನ ಅಂತ ವಿರೂಪಾಕ್ಷಪ್ಪ ಕಾವ್ಯ ರೇಣುಕಾ ಅವರು ಶಾಂತಿನಿ ಹಾಸನದಿಂದ ಒಂದು ಕವನ ಓದಿದ್ರು, ಅದಕ್ಕೋಸ್ಕರ ಅವರು ರಿಪ್ಲೈ ಮಾಡಿದ್ದಾರೆ. ಅನಂತಕುಮಾರ್ ಅರಸು ಅವರು ಹೇಳ್ತಾ ಇದ್ದಾರೆ, ಕರೆಗೊಂದು ಕಾರ್ಯಕ್ರಮದಲ್ಲಿ ಶ್ರೋತೃಗಳು ಒಳ್ಳೊಳ್ಳೆ ಹಾಡು ಕೇಳ್ತಾ ಇದ್ದಾರೆ, ನಾವು ಕೇಳಿ ಆನಂದಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಹರೀಶ್ ಮಲ್ಲೇಶ್ವರಂ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಮತ್ತು ಚೈತ್ರ ಡಿ ಎಂ ಕಮಲಾಪುರದಿಂದ ಸಂದೇಶ ಕಳಿಸಿದ್ದಾರೆ, ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಚೆನ್ನಾಗಿ ಮೂಡ್ ಬಂತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸರ್ವೇಶ್ ಮಠ್ ಕಲಬುರಗಿ ಜಿಲ್ಲೆಯಿಂದ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇನ್ನೊಬ್ರು ಯಾರು ಸಂದೇಶವನ್ನು ಟೈಪ್ ಮಾಡ್ತಾನೆ ಇದ್ದಾರೆ, ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ವಿಕ್ರಾಂತ್ ರೋಣ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ ಸಂಚಿತ್ ಹೆಗಡೆ ಅವರ ಗಾಯನದಲ್ಲಿ.

0: ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
1: ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ.
2: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
3: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು

ರಾಜು. ಮುಖ್ಯಾಂಶಗಳು: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ, ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಪಾವತಿ ವ್ಯವಸ್ಥೆ, ದತ್ತಾಂಶ ವಿನಿಮಯ ಹಾಗೂ ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಇಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತದ ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023ರ G20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು 2ನೇ ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ಧಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ಧಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 ರೂಪಾಯಿಗಳಿಗೆ ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ, ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. 2015ರ ಜುಲೈ 1ರಂದು ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತರಿಯ ನೀರಾವರಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಕೃಷಿ ಜಮೀನುಗಳಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ದೇಶಾದ್ಯಂತ ಸುಸ್ಥಿರ ಜಲ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುತ್ತಿದೆ. ಕಳೆದ 1 ದಶಕದಲ್ಲಿ ಜಲಸಂಚಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಜಲಸಿಂಚನ ಯೋಜನೆಯಡಿ ಕೃಷಿ ಜಮೀನುಗಳಿಗೆ ನೀರನ್ನು ಸಮರ್ಥವಾಗಿ ಪೂರೈಸುವ ವ್ಯವಸ್ಥೆಗಳ ಮೂಲಕ ನೀರಾವರಿ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. 2016-17ನೇ ಸಾಲಿನಿಂದ 2,70,000 ಕ್ಕೂ ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದು 2,46,10,000 ಹೆಕ್ಟೇರ್ ಪ್ರದೇಶದಲ್ಲಿ ನೂತನ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ.
ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಶುಲ್ಕ ವ್ಯವಸ್ಥೆಯು ಹೊಸ ಪಾಸ್ಪೋರ್ಟ್ ಅರ್ಜಿ ನವೀಕರಣ, ತತ್ಕಾಲ್ ಸೇವೆ, ಕಳೆದುಹೋದ ಅಥವಾ

0: ಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ, ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಈ ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ July 1 ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ರಾಷ್ಟೀಯ ವೈದ್ಯರ ದಿನದ ಧ್ಯೇಯವಾಕ್ಯ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಇತರರ ಆರೋಗ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವೈದ್ಯರ ಮಾನಸಿಕ, ಭಾವನಾತ್ಮಕ ಹಾಗೂ ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೂ ಸಮಾನ ಆದ್ಯತೆ ನೀಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ವೈದ್ಯರ ಕಠಿಣ ಪರಿಶ್ರಮ, ಕರುಣೆ ಹಾಗೂ ಸೇವಾ ಬದ್ಧತೆಯೇ ಭಾರತದ ಆರೋಗ್ಯ ವ್ಯವಸ್ಥೆಯ ಭದ್ರ ಅಡಿಪಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 1 ದಶಕದಲ್ಲಿ ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ 2 ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 1,94,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 1,71,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲಿ ಸ್ಟ್ರೀಟ್ನ ರಿವರ್ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಸರಣಿಯ ಪುರುಷರ ಅಂತಾರಾಷ್ಟೀಯ T20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಆರಂಭವಾಗಲಿದೆ. T20 ಸರಣಿಯ ನಂತರ ಭಾರತ ತಂಡ 3 ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ಸಾಧನೆ, ವಿಶ್ವದ 1 ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ ಹಾಗೂ ಅಂತಾರಾಷ್ಟೀಯ T20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:22. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ನಾನು ಆರ್ಜೆ ವಿನುತಾ ಶಶಿಧರ್. ಪದಬಂಧದ ಮೂಲಕ ಎಷ್ಟೋ ಗೊತ್ತಿಲ್ಲದ ಪದಗಳ ಪರಿಚಯ ಆಗುತ್ತೆ, ಅಥವಾ ನಮ್ಮ ಸ್ಮೃತಿ ಪಟಲದಲ್ಲಿ ಅಡಗಿ ಕುಳಿತಂಥ ಪದಗಳನ್ನು ಮತ್ತೆ ಹುಡುಕಿ ತರುವಂಥ ಒಂದು ಕಾರ್ಯಕ್ರಮ. ಒಟ್ಟಿನಲ್ಲಿ ಸುಮಧುರವಾದ ಹಾಡುಗಳನ್ನು ಕೂಡ ಇದರ ಜೊತೆಗೆ ನಾವು ಆಲಿಸಬಹುದು. ಮಾಹಿತಿ ಮತ್ತು ಮನರಂಜನೆಯ ಕಾರ್ಯಕ್ರಮ ಈ ಪದಬಂಧ. ಎಲ್ಲರೂ ರೆಡಿಯಾಗಿದ್ದರೆ ಪದಬಂಧದ ಸುಳುಗಳನ್ನು ನೀಡ್ತೀನಿ. ನೀವು ಅದನ್ನು ಕಂಡುಹಿಡಿದು ವಾಟ್ಸಪ್ ಮೂಲಕ, ಅಂದರೆ ಸಂದೇಶದ ಮೂಲಕ ನೀವು ನಮಗೆ ಉತ್ತರವನ್ನು ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029948 3091029. ಇದು ನಮ್ಮ ವಾಟ್ಸಪ್ ನಂಬರ್. ಇದರ ಮೂಲಕ ನಿಮ್ಮ ಉತ್ತರವನ್ನು ಸಂದೇಶದ ಮೂಲಕ ನಮಗೆ ವಾಟ್ಸಪ್ನಲ್ಲಿ ಕಳಿಸಬಹುದು ಅಂತ ಹೇಳ್ತಾ ಪದಬಂಧದ ಮೊದಲನೆಯ ಸುರುವಿನತ್ತ ಸಾಗೋಣ. ನಮ್ಮ ಪದಬಂಧದ ಮೊದಲನೆಯ ಸುಳಿವು ಹೀಗಿದೆ. ಇದು 4 ಅಕ್ಷರದ ಪದ, ಒಂದು ಪ್ರಾಚೀನ ಔಷಧಿಯ ಪದ್ಧತಿ. ಇದು 4 ಅಕ್ಷರದ ಪದ ನಮ್ಮ ಈ ಒಂದು ಸುಳಿವಿನ ಅಲ್ಲಿ ಬರುವ ಉತ್ತರದ ಒಂದು ಹೆಸರು. ಒಂದು ಪ್ರಾಚೀನ ಔಷಧಿಯ ಪದ್ಧತಿ, ಅದನ್ನು ಏನಂತ ಕರೀತಾರೆ? ಆಗಲೇ ಉತ್ತರ ಬರೋಕೆ ಶುರುವಾಯಿತು. ಒಂದು ಗೀತೆಯ ಸಮಯಾವಕಾಶ ನಿಮಗಿರುತ್ತೆ, ಮೂಡಿ ಬರ್ತಾ ಇದೆ. ಆಸೆಗೊಬ್ಬ ಮೀಸೆಗೊಬ್ಬ ಅಂತ ಅನ್ನೋ ಒಂದು ಚಿತ್ರ ಶಿವರಾಜ್ ಕುಮಾರ್ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಪದಬಂಧ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಎಷ್ಟು ಉತ್ತರಗಳು ಬಂದು ತಲುಪಿದೆ ಅಂದರೆ, ಹೀಗೆ ಹೇಳಬೇಕಂದ್ರೆ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ರೆ ಎಲ್ಲರೂ ಓ ನನ್ನ ಉತ್ತರನೂ ಸರಿಯಾಗಿದೆ ಅಂತ ಅನ್ಕೋತೀರಾ. ಆದರೆ ಈಗ ಹೇಳಲೇಬೇಕು, ಇದು ನಮ್ಮ ರೂಲ್ಸ್ ಅಲ್ವಾ, ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ. ಜಗದಾಂಬಿಕಾ ಹಂಸವೇಣಿ, ಹಾಗೇನೆ ಜೀವಿತಾ, ವಿಶ್ವನಾಥ್, ಹರೀಶ್, ಮಲ್ಲೇಶ್ವರಂ, ರಮ್ಯಾ ಚಲ್ಲಹಳ್ಳಿಯಿಂದ, ಭಾಗ್ಯ ರಾಮಣ್ಣ, ಅನಂತಕುಮಾರ್ ಅರಸೋ ಅವರು, ಹಾಗೆ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಪುಟ್ಟಸ್ವಾಮಿ ಕುರುಬರಹಳ್ಳಿ, ಮಾಧವಿ ಮತ್ತು ಪ್ರಸಾದ್ ಬೆಂಗಳೂರು, ಶಿರಾ ಹೊನ್ನಗೊಂಡನಹಳ್ಳಿಯಿಂದ ಚಂದ್ರಶೇಖರ್, ಹಾಗೇನೆ ಹೊನ್ನೂರಲ್ಲಿ ಹನುಮಂತಪುರದಿಂದ ಶಾಂತಿನಿ, ಹಾಸನದಿಂದ ಹಾಗೆ ಸಂಧ್ಯಾ ಮೋಹನ್ ಬಿ, ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ಬೀನಾ ವಸಂತಪುರದಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಗಾಯತ್ರಿ ಚಂದ್ರಶೇಖರ್ ಹಾಗೆ

ಮೀನಾಕ್ಷಿ 8ನೇ ಮೈಲಿಯಿಂದ, ಹಾಗೇನೆ ಅರ್ಪಿತಾ ಬೆಂಗಳೂರು, ರೇಖಾ ಯಲಹಂಕ, ನಂದಕಿಶೋರ್ ಬಸವನಗುಡಿಯಿಂದ, ಧನ್ಪಾಲ್ ಸಕಲೇಶ್ಪುರದಿಂದ, ಹಾಗೆ ಎಚ್ ಕುಮಾರ್ ಜೋಗಿಹಳ್ಳಿ, ವರಲಕ್ಷ್ಮಿ ಪೀಣ್ಯ, ನೇತ್ರ ಕೆಂಗೇರಿ, ಎಸ್ಎಂ ಶೋಭಾ ಹಾಸನ್, ಹಾಗೇನೆ ಚೈತ್ರಾ ಡಿಎಂ ಕಾಮಲಾಪುರ ನೆಲಮಂಗಲ, ಉಮಾ ದಾವಣಗೆರೆ, ಚಂದ್ರಿಕಾ ಭೈರತಿ, ಎಸ್ಬಿಎಂ ಕಾಲನಿಯಿಂದ ಶಿಲ್ಪಾ, ಹಾಗೇನೆ ಚಿಕ್ಕಮಗಳೂರಿನಿಂದ ಸುಮಾ ಅವರು, ಸತೀಶ್ ಚಾಣಕ್ಯ ತುರುವೇಕೆರೆಯಿಂದ, ವಸುಂಧರಾ ರಮೇಶ್ ಬೆಂಗಳೂರು, ಕುಮಾರ ಪಾರ್ಕಿಂದ ಅನುಪಮ, ಹಾಗೆ ಎಂ ಈಶಣ್ಣ ಮುತ್ತಿಗಾರ್, ನುಂಕಪ್ಪ ಕಂಬಳೆ ಮೊಣಕಾಲ್ ಮೂರು, ಹಾಗೇನೆ ಚನ್ನಗೌಡ ಮಾಕನೂರು, ಲಲಿತಾ ಮಣಿ ಕಳಸದಿಂದ, ಹಾಗೆ ಇದ್ಯಾರಿದು ಸರಸಂಬಾದಿಂದ ನಾಗೇಂದ್ರಪ್ಪ, ತಿಪ್ಪೇಸ್ವಾಮಿ ನಾಗಲೀಕರ್, ಹಾಗೆ ಗುರುರಾಜ್ ಸೋಮಿಯಾಜಿ ಜ್ಞಾನಭಾರತಿ, ಹಾಗೆ ಮತ್ತೆ ಯಾರಿದು ಕಮಲಾಪುರದಿಂದ ಲಿಂಗರಾಜು, ರಾಮಯ್ಯ ರಾಜು ಮೈಸೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಕವಿತಾ ಶ್ರೀನಿವಾಸ್ ವಯಸ್ ಕಾಲನಿ, ಹಾಗೆ ಟೈಲರ್ ರಾಚಪ್ಪಾಜಿ ದೇವಾಂಗಪೇಟೆಯಿಂದ, ಶಾಂತಾಚಾರ್ ಬಡಿಗೆ ಕುಕ್ನೂರಿನಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆಯೇ ಪದ್ಮಶ್ರೀ ಕುಟುಂಬದವರು ಚಾಮರಾಜಪೇಟೆಯಿಂದ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟಿರುವ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಬಹಳ ಸುಲಭ ಇತ್ತು ಈ ಪ್ರಶ್ನೆ ಅಂತಲೇ ಹೇಳ್ಬೋದು. ಈ ಪದಬಂಧದ ಕ್ಲೂ ಆಯುರ್ವೇದ, ಸರಿಯಾದ ಉತ್ತರ 4 ಅಕ್ಷರದ ಪದ, ಒಂದು ಪ್ರಾಚೀನ ಔಷಧಿಯ ಪದ್ಧತಿ, ಅದು ಆಯುರ್ವೇದ ಅಂತ ಆಗಿತ್ತು. ಕ್ಲೂ ಮುಂದಿನ ಸುಳುವಿನ ಕಡೆಗೆ ಸಾಗುವಂತ ಸಮಯ. ಎಲ್ಲರೂ ರೆಡಿ ಇದ್ದೀರಾ ಅಂತ ಭಾವಿಸ್ತಾ, ಬೆನ್ನೆಲುಬು ಇರುವ ಜೀವಿಗಳ ವರ್ಗ ಇದು. ನೀವು ವಿಜ್ಞಾನದಲ್ಲೆಲ್ಲ ಸಾಮಾನ್ಯವಾಗಿ ವಿಜ್ಞಾನದ ಪುಸ್ತಕಗಳಲ್ಲಿ ನಾವು ಓದಿರ್ತೀವಿ, ಇದೊಂದು ಪರ್ಟಿಕ್ಯುಲರ್ ಹೆಸರಿದೆ, ಅದಕ್ಕೆ ನಿರ್ದಿಷ್ಟವಾದ ಒಂದು ಹೆಸರಿದೆ. ಬೆನ್ನೆಲುಬು ಇರುವ ಜೀವಿಗಳ ವರ್ಗ ಇದು, 4 ಅಕ್ಷರದ ಪದ. ಸರಿಯಾದ ಉತ್ತರವನ್ನು ಕಳಿಸೋಕೆ ನಿಮಗಿರುವ ಕಾಲಾವಕಾಶ, ಬಣ್ಣದ ಗೆಜ್ಜೆ ಅನ್ನೋ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಅಷ್ಟು ಕಾಲಾವಕಾಶ ನಿಮಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಪದಬಂಧ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು, ಸುಳಿವನ್ನ ಕೊಟ್ಟಿದ್ವಿ. ಬೆನ್ನೆಲುಬು ಇರುವ ಜೀವಿಗಳ ವರ್ಗ ಅಂತ ನಾಲ್ಕು ಅಕ್ಷರದ ಪದ ಅಂತ ಹೇಳಿದ್ವಿ. ಸರಿಯಾದ ಉತ್ತರವನ್ನು ಬಹಳಷ್ಟು ಜನ ಕೊಟ್ಟಿದ್ದಾರೆ. ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜಗದಾಂಬಿಕಾ ಹಂಸವೇಣಿ ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆಯೇ ಪುಟ್ಟಸ್ವಾಮಿ ಕುರುಬರಹಳ್ಳಿಯಿಂದ, ಚಂದ್ರಶೇಖರ್ ಅನ್ನ ಗೊಂಡನಿ ಹಳ್ಳಿಯಿಂದ, ಸಂಧ್ಯಾ ಮೋಹನ್ ಬಿ, ಮಾಧವಿ ಮತ್ತು ಪ್ರಸಾದ್ ಬೆಂಗಳೂರಿನಿಂದ, ಸುಜಾತ ಆರ್ ಗಣೇಶ್ ಹನುಮಂತಪುರ ದಿಂದ, ಹೊನ್ನೂರ್ ಅಲಿ ಹಾಗೆ ಬೊಮ್ಮೇನಹಳ್ಳಿಯಿಂದ ಲಿಂಗರಾಜು, ವರಲಕ್ಷ್ಮಿ ಪೀಣ್ಯದಿಂದ ಶಾಂತಿನಿ, ಹಾಸನದಿಂದ ಪೂಜಾ, ಬೆಂಗಳೂರು ಭಾಗ್ಯ ರಾಮಣ್ಣ, ಸದಾಶಿವ ಹುಲಗೂರು ಬನಶಂಕರಿ ಎರಡನೇ ಹಂತದಿಂದ, ಹಾಗೆ ಯಾರಿದು ಬಿ ಎನ್ ಭರತ್ ಭರತ್ ನಗರ ಬೆಂಗಳೂರಿನಿಂದ, ಬೀನಾ ವಸಂತಪುರ ನೇತ್ರ ಕೆಂಗೇರಿಯಿಂದ, ಜೋಗಿಹಳ್ಳಿ ಎಚ್ ಕುಮಾರ್ ಜೋಗಿಹಳ್ಳಿಯಿಂದ, ಹಾಗೆ ಸಂಶೋಭ ಹಾಸನದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಅರ್ಪಿತಾ ಬೆಂಗಳೂರಿನಿಂದ, ಇಂದುಮತಿ ನಾಯಕ್ ಹೆಬ್ರಿ, ಜಯಶೀಲ ಜೆ ಪಿ ನಗರ್, ನಾಗೇಂದ್ರಪ್ಪ ಮಾಡ್ಯಾಳೆ ಅವರು ಸರಸಂಬಾದಿಂದ, ಹಾಗೆಯೇ ಕಿರಣ್ ಜೋಶಿ ಬೆಳಗಾವಿಯಿಂದ, ಚಾಮರಾಜಪೇಟೆಯಿಂದ ದೇವಿಸಿಂಗ್, ಸರೋಜಾ ಸಿಂಗ್ ಹಳೆಬೀಡುವಿನಿಂದ, ರಾಜು ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ನುಂಕಪ್ಪ ಕಾಂಬಳೆ ಇವರ ಉತ್ತರ ತಪ್ಪಾಗಿದೆ, ಹಾಗೆಯೇ ಜಿ ಇಂದಿರಾ ಹೈದರಾಬಾದಿಂದ, ಕೆಎಚ್ ಬಿ ಕಾಲೋನಿ ಹರಿಹರದಿಂದ ರಾಜ್ಕುಮಾರ್ ಕಾತರಕಿ ಅವರು, ಹಾಗೆ ಸುಮಾ ಚಿಕ್ಕಮಗಳೂರಿನಿಂದ, ಶಾನ್ ಭೋಗರ್ ಪುಷ್ಪ ಶಾನ್ ಭೋಗರ್ ಗದಗದಿಂದ, ಪ್ರತಿಭಾ ಬೆಂಗಳೂರಿನಿಂದ, ಹಾಗೆ ಚನ್ನಗೌಡ ಮಾಕನೂರು, ಅನಂತರಾಜ್ ಗೋರ್ಲಡ್ಕು ಹಿರಿಯೂರಿನಿಂದ, ಬಸವನಗುಡಿಯಿಂದ ನಂದಕಿಶೋರ್ ಅವರು, ಹಾಗೆಯೇ ಪ್ರಸನ್ನ ಬಂಗಾರಿ ಅನಿಕೇತ್ ಜೆ ಪಿ ನಗರ ಬೆಂಗಳೂರಿನಿಂದ, ರಾಜು ಮೈಸೂರಿನಿಂದ, ಉಮಾ ದಾವಣಗೆರೆಯಿಂದ, ಹಾಗೆ ಸತೀಶ್ ತುರುವೆ ಕೆರೆಯಿಂದ, ಕುಮಾರ ಪಾರ್ಕಿಂದ ಅನುಪಮಾ ಅವರು, ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆಯೇ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಮೀನಾಕ್ಷಿ ಎಂಟನೇ ಮೈಲಿನಿಂದ, ಕಾಂತರಾಜು ಮಾರನಗೌಡನಹಳ್ಳಿ. ಬಹಳಷ್ಟು ಸಂದೇಶಗಳು ಉತ್ತರಗಳು ಬಂದಂತಾ ಇದ್ದಾವೆ ನಮಗೆ. ತಿಪ್ಪಸ್ವಾಮಿ ನಾಗಲೀಕರ್, ಹಾಗೆ ಗುರುರಾಜ್ ಸೋಮಯಾಜಿ ಅವರ ಉತ್ತರ ಕೂಡ ಸರಿಯಾಗಿದೆ. ವಿದ್ಯಾಶಿವಾನಂದ ಹಾವೇರಿಯಿಂದ, ಸುಭಾನ್ ಕೋರಿ ಹಂಪ ಸಾಗರದಿಂದ, ತೀರ್ಥಪ್ರಸಾದ್ ದೊಡ್ಡ ಮೇಟಿ ಕುರ್ಕೆಯಿಂದ, ಗಿರಿಜಾ ಹಂಗರ್ಗಿ ಅಫ್ಸಲ್ಪುರದಿಂದ, ವಸುಂಧರಾ ರಮೇಶ್ ಬೆಂಗಳೂರಿನಿಂದ, ಹಾಗೆ ರಾಜಪ್ಪಾಜಿ ದೇವಾಂಗಪೇಟೆ ಕೊಳ್ಳೇಗಾಲದಿಂದ, ಹಬ್ಬ ಸಂದೇಶದ ಸುರಿಮಳೆ ಅಂತಲೇ ಹೇಳ್ಬೋದು. ಚಿರಂಜೀವಿ ತಿಪ್ಟೂರಿನಿಂದ, ಹಾಗೆ ವಿಶ್ವನಾಥ್ ಬೆಂಗಳೂರಿನಿಂದ, ಜೇವರ್ಗಿ ತಾಲೂಕು ಸೊನ್ನದಿಂದ, ಚನ್ನಪ್ಪ ಹಂಗರಗಿ ಕುಟುಂಬದವರು. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಬೆನ್ನೆಲುಬು ಇರುವ ಜೀವಿಗಳ ವರ್ಗ ಇದು ಕಶೇರುಕ ಅಂತ ಕರಿತೀವಿ ನಾವು. ಕಶೇರುಕ ಮತ್ತು ಅಕಶೇರುಕಗಳು ಅಂತ ಎರಡು ವರ್ಗ ಇದೆ. ಅದರಲ್ಲಿ ಬೆನ್ನೆಲುಬು ಇರುವ ಜೀವಿಗಳ ವರ್ಗವನ್ನು ಕಶೇರುಕಗಳು ಅಂತ ಕರಿತೀವಿ. ನಮ್ಮ ಮುಂದಿನ ಸುಳಿವಿನ ಕಡೆ ಸಾಗುವಂತಹ ಸಮಯ. ವಸ್ತುಗಳು ಹಾಳಾಗದಂತೆ ತಂಪು ವಾತಾವರಣ ಇರುವಂತೆ ನಿರ್ಮಿಸಿದ ಸ್ಥಳ, ಇದು ನಾಲ್ಕು ಅಕ್ಷರದ ಪದ. ವಸ್ತುಗಳು ಹಾಳಾಗದಂತೆ ತಂಪು ವಾತಾವರಣ ಇರುವಂತೆ ನಿರ್ಮಿಸಿದ ಸ್ಥಳ.

ಸ್ಥಳ ಯಾವುದು ಅಂತ ನೀವು ಕಂಡುಹಿಡಿದು ನಮಗೆ ಕಳಿಸ್ಬೇಕು ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9483091029, 9483091029. ಇದು ನಮ್ಮ ವಾಟ್ಸಪ್ ಸಂಖ್ಯೆ. 4 ಅಕ್ಷರದ ಪದ ಇದು. ಆದಷ್ಟು ಬೇಗ ನಿಮ್ಮ ಉತ್ತರಗಳು ಬಂದು ನಮ್ಮನ್ನು ತಲುಪಲಿ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 1:46. ಸುಳಿವನ್ನು ಕೊಟ್ಟಿದ್ವಿ ನಾವು, ವಸ್ತುಗಳು ಹಾಳಾಗದಂತೆ ತಂಪು ವಾತಾವರಣ ಇರುವಂತೆ ನಿರ್ಮಿಸಿದ ಸ್ಥಳ ಅಂತ ಬಹಳಷ್ಟು ಜನ ಸರಿಯಾದ ಉತ್ತರನೂ ಕೊಟ್ಟಿದ್ದಾರೆ. ಜಗದಾಂಬಿಕಾ, ಹಂಸವೇಣಿ, ಸಂಧ್ಯಾ, ಮೋಹನ್, ಸುಜಾತ ಆರ್, ಗಣೇಶ್ ಹಾಗೆ, ಮಾಧವಿ ಪ್ರಸಾದ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಪೂಜಾ ಬೆಂಗಳೂರಿನಿಂದ, ಪುಟ್ಟಸ್ವಾಮಿ ಕುರುಬರಹಳ್ಳಿಯಿಂದ, ಹಾಗೆಯೇ SBM ಕಾಲೋನಿಯಿಂದ ಸಂದೇಶ ಬಂದು ನಮ್ಮನ್ನು ತಲುಪಿದೆ ಶಿಲ್ಪಾ ಅವರದು. ಹಾಗೆಯೇ ಜೀವಿತಾ ಬೆಂಗಳೂರಿನಿಂದ, ಉಮಾ ಕಿಶೋರ್ BTMಯಿಂದ, ಸರ್ಸಂಬಾ ನಾಗೇಂದ್ರಪ್ಪ ಅವರು, ಹಾಗೆಯೇ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿಯಿಂದ, ಶ್ರೀಕಾಂತ್ ಗೋಡ್ಕಿಂಡಿ, ಧನ್ಪಾಲ್ ಸಕಲೇಶ್ಪುರಿಯಿಂದ, ಪದ್ಮಶ್ರೀ ಕುಟುಂಬದವರು, ಹಾಗೆಯೇ ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ರಾಜ್ಕುಮಾರ್ ಕಾತರ್ಕಿ ಅವರು, ಪುಷ್ಪಾ ಶಾನ್ ಭೋಗರ್ ಇವರು ಇಂಗ್ಲಿಷ್ನಲ್ಲಿ ಉತ್ತರ ಕಳಿಸಿದ್ದಾರೆ ಬಟ್ ಕನ್ನಡದಲ್ಲಿ ಕಳಿಸಿಲ್ಲ. ಹಾಗೆಯೇ ಪ್ರತಿಭಾ ಬೆಂಗಳೂರಿನಿಂದ, ಹರೀಶ್ ಮಲ್ಲೇಶ್ವರಂಯಿಂದ ಕೂಡ ಇವರ ಉತ್ತರ ಇಂಗ್ಲಿಷ್ನಲ್ಲಿ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಇಂದುಮತಿ ನಾಯಕ್ ಹೆಬ್ರಿಯಿಂದ, ರಾಮಯ್ಯ ರಾಜು ಮೈಸೂರಿನಿಂದ, ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ ಪ್ರಸನ್ನ ಯಲಹಂಕದಿಂದ, ಮುತ್ತಿಗಾರಹಳ್ಳಿಯಿಂದ ಎಂ ಈಶಣ್ಣ ಅವರು, ಹಾಗೆ ಜಿ ಇಂದಿರಾ ಹೈದರಾಬಾದ್ನಿಂದ, ಶಾಂತಿನಿ ಹಾಸನದಿಂದ, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿಯಿಂದ, ಎಚ್ ಕುಮಾರ್ ಜೋಗಿಹಳ್ಳಿಯಿಂದ, SM ಶೋಭಾ ಹಾಸನ, ಹಾಗೆ ಅನಂತಕುಮಾರ್ ಅರಸು ಅವರು JP ನಗರದಿಂದ, ಜಯಶೀಲ ವೈಎಸ್ ಕಾಲೋನಿ ಧಾರವಾಡದಿಂದ, ರೇಖಾ ಅಕ್ಕಿ ಹಾಗೇನೆ ಗಿರಿಜಾ ಹಂಗರಗಿ ಅಫಜಲ್ಪುರದಿಂದ, ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ, ಸುಭಾನ್ ಕೋರಿ ಹಂಪ ಸಾಗರದಿಂದ, ಉಮಾ ದಾವಣಗೆರೆಯಿಂದ, ಚೈತ್ರಾ DM ಕಮಲಾಪುರದಿಂದ, ಹಾಗೇನೆ ತಿರುಕನ ಬಳಗ ಮಲ್ಲಾಡಿಹಳ್ಳಿ ರಾಚಪ್ಪ ಜಿ ಸುಮಾ ಚಿಕ್ಕಮಗಳೂರಿನಿಂದ, ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ. ನಿಮ್ಮ ಉತ್ತರ ಸ್ವಲ್ಪ ಏರುಪೇರಾಗಿದೆ ಅನ್ಬಹುದು. ಹಾಗೇನೆ ಯಾರಿದು BN ಭರತ್ ಹಾಗೆ ಬೀನಾ ಅವರ ಉತ್ತರ ಕೂಡ ತಪ್ಪಾಗಿದೆ. ಬೊಮ್ಮೇನಹಳ್ಳಿಯಿಂದ ಲಿಂಗರಾಜು, ಕುಮಾರ ಪಾರ್ಕಿಂದ ಅನುಪಮ ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಶಾಂತಾಚಾರ್ ಬಡಿಗೇರ್ ಮೀನಾಕ್ಷಿ 8ನೇ ಮೈಲಿನಿಂದ, ಹಾಗೆ ನಳಿನ್ ಬಾಬು ತಿಪ್ಟೂರಿನಿಂದ, ಗುರುರಾಜ್ ಸೋಮಯಾಜಿ ನೇತ್ರ ಕೆಂಗೇರಿ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಹಾಗೆ ಹೋವಳೆ ಚಂದ್ರಶೇಖರ್ ಲಕ್ಷ್ಮೀ ಇವರ ಉತ್ತರ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಶೈತ್ಯಾಗಾರ, ಸರಿಯಾದ ಉತ್ತರ ಶೈತ್ಯಾಗಾರ ಅಂತ ಆಗಿತ್ತು. ಹಾಗೆಯೇ ನಮ್ಮ ಮುಂದಿನ ಕ್ಲೂ ಕಡೆಗೆ ಸಾಗುವಂತಹ ಸಮಯ, ಕೇಳಲು ಅಹಿತಕರವಾಗಿರುವ ನಿಜ ಸಂಗತಿ. ಇದು ಕೂಡ 4 ಅಕ್ಷರದ ಪದ, ಕೇಳಲು ಅಹಿತಕರವಾಗಿರುವ ನಿಜ ಸಂಗತಿ ಯಾವುದು ಅಂತ ನೀವು ನಮಗೆ ಉತ್ತರದ ಮೂಲಕ ಕಳಿಸಬೇಕು. ಸಂದೇಶದ ಮೂಲಕ ಉತ್ತರವನ್ನು ಕಳಿಸಬೇಕು 9483092944239940091209. ಇದು ನಮ್ಮ ವಾಟ್ಸಪ್ ನಂಬರ್. ಮುಂದೆ ಮೂಡಿ ಬರ್ತಾ ಇದೆ ಮತ್ತೆ ಹಾಡಿತು ಕೋಗಿಲೆ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧ ಕಾರ್ಯಕ್ರಮದಲ್ಲಿ ನಾವಿದ್ವಿ, ಕ್ಲೂ ಅನ್ನ ಕೊಟ್ಟಿದ್ವಿ, ಕೇಳಲು ಅಹಿತಕರವಾಗಿರುವ ನಿಜ ಸಂಗತಿ. ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಹರೀಶ್ ಮಲ್ಲೇಶ್ವರಮಿಂದ, ರಮ್ಯಾ ಚಲ್ಲಹಳ್ಳಿಯಿಂದ, ಹಾಗೆ ಸುಜಾತ ವಿಶ್ವನಾಥ್ ಬೆಂಗಳೂರಿನಿಂದ, ಜಯಶಿಲ್ಲಾ ಜೆ ಪಿ ನಗರದಿಂದ, ವರಲಕ್ಷ್ಮಿ ಪೀಣ್ಯ, ಹಾಗೆ ಮಾಧವಿ ಮತ್ತು ಪ್ರಸಾದ್ ಬೆಂಗಳೂರಿನಿಂದ, ಸುಮಾ ಚಿಕ್ಕಮಗಳೂರಿನಿಂದ, ಪ್ರತಿಭಾ ಬೆಂಗಳೂರು, ಶಾಂತಿನಿ ಹಾಸನ, ಹಾಗೆ ಪುಟ್ಟಸ್ವಾಮಿ ಕುರುಬರಳ್ಳಿಯಿಂದ, ಕೆ ಎಚ್ ಬಿ ಕಾಲೋನಿ ಹರಿಹರದಿಂದ, ರಾಜ್ಕುಮಾರ್ ಕಾತರ್ಕಿ, ಲೀಲಾ ಮಧು ಕೆಂಗೇರಿಯಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿಯಿಂದ, ಜಗದಾಂಬಿಕಾ ಹಂಸವೇಣಿ, ಹಾಗೇನೆ ನಳಿನಾ ಗೌಡ ಫ್ರಮ್ ದಾಸರಹಳ್ಳಿ, ಟಿ ದಾಸರಹಳ್ಳಿಯಿಂದ, ಪ್ರವೀಣ್ ಹೊಸ್ಕೋಟೆ ನವೋದಯ ನಗರ ಬೆಂಗಳೂರಿನಿಂದ, ಗುರುರಾಜ್ ಸೋಮಯಾಜಿ, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಉದಯ್ ಕರ್ಕೇರ್ ಉಡುಪಿಯಿಂದ, ಕಸ್ತೂರಿ ಮಡಿಕೇರಿ. ಇವರ ಉತ್ತರ ಸ್ವಲ್ಪ 5 ಅಕ್ಷರದ ಪದವಾಗಿ ಒಂದು ಉತ್ತರವನ್ನು ಕಳಿಸಿದ್ದಾರೆ. ಇವರು ತಪ್ಪು ಅಂತ ಹೇಳೋಕ್ಕಾಗಲ್ಲ, 5 ಅಕ್ಷರದ ಪದದಲ್ಲಿ ಕಳಿಸಿದ್ದಾರೆ. ಹಾಗೆ ಚನ್ನಗೌಡ ಮಾಕನೂರಿನಿಂದ, ಅನುಪಮಾ ಕುಮಾರ ಪಾರ್ಕ್, ಹಾಗೆ ಬೀನಾ ವಸಂತಪುರದಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರ, ಹಾಗೆ ನೇಶ್ ಶಾನುಭೋಗರ್, ಪುಷ್ಪ ಶಾನುಭೋಗರ್, ಮತ್ತು ಅವ್ರ ಉತ್ತರ ತಪ್ಪಾಗಿದೆ, ಅವ್ರು ಬೇರೆ ಏನೋ ಒಂದು ಉತ್ತರ ಕಳಿಸಿದ್ದಾರೆ. ಹಾಗೆ ಪದ್ಮಶ್ರೀ ಕುಟುಂಬದವರು, ಕಿರಣ್ ಜೋಶಿ ಬೆಳಗಾವಿಯಿಂದ, ನಂದ ಕಿಶೋರ್ ಬಸವನಗುಡಿಯಿಂದ, ಹಾಗೇನೆ ಪೂಜಾ ಬೆಂಗಳೂರಿನಿಂದ, ಮಾಧವಿ ಪ್ರಸಾದ್ ತಿಂಡ್ಲುಯಿಂದ, ಮೀಶಣ್ಣ ಮುತ್ತಿಗಾರಹಳ್ಳಿ, ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ಹಾಗೆ

ರೇಖಾ ಅಕ್ಕಿ, ವೈಎಸ್ ಕಾಲೋನಿ ಧಾರವಾಡದಿಂದ, ಉಮಾ ದಾವಣಗೆರೆ, ರಾಜಶೇಖರ್ ಪಾಪನಾಳ್ ಭೂಪಾಲ್ ಮಧ್ಯಪ್ರದೇಶದಿಂದ, ಹಾಗೆ ತ್ರಿವೇಣಿ ಸುದರ್ಶನ್ ರಾಜು ಹೊಯ್ಸಳ ಜೆ ಪಿ ನಗರದಿಂದ, ಮತ್ತು ಯಾರಿದು ತಿಪ್ಪೇಸ್ವಾಮಿ ನಾಗ್ಲೀಕರ್ ಆಲೂರಿನಿಂದ, ಜಿ ಎಂ ಇಂದಿರಾ ಹೈದರಾಬಾದಿಂದ, ಹಾಗೆ ಸುಬ್ರಹ್ಮಣ್ಯ ಶರ್ಮಾ ಕಡಬ ತಾಲೂಕು ಕುಕ್ಕೆ ಸುಬ್ರಹ್ಮಣ್ಯದಿಂದ, ಕಾರ್ಯಕ್ರಮ ಹಾಗೆ ಪದಬಂಧದಲ್ಲಿ ಪ್ರಸಾರವಾಗುತ್ತಿರುವ ಹಾಡುಗಳು ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಹಾಗೆಯೇ ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ರಾಮಯ್ಯ ರಾಜು ಮೈಸೂರಿನಿಂದ, ಸರಸಂಬಾದಿಂದ ನಾಗೇಂದ್ರಪ್ಪ ಜಿ ಮಾಡ್ಯಾಳೆ, ಹಾಗೆಯೇ ವಿರೂಪಾಕ್ಷಪ್ಪ ರೇಣುಕಪ್ಪ ರುದ್ರಪ್ಪ ಮಡಿವಾಳರ್ ಇಂದರಿಗಿಯಿಂದ, ಹಾಗೆ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಳಿನ್ ಬಾಬು ತಿಪ್ಟೂರಿನಿಂದ, ಹಾಗೆ ಕವಿತಾ ವಯಸ್ ಕಾಲೋನಿ ಚಿರಂಜೀವಿ, ಹಾಗೆಯೇ ಹೊನ್ನೂರಲ್ಲಿ ಹನುಮಂತಪುರದಿಂದ, ಗಾಯತ್ರಿ ಚಂದ್ರಶೇಖರ್ ಧಾರವಾಡದಿಂದ, ಹೀಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಕೇಳಲು ಅಹಿತಕರವಾಗಿರುವ ನಿಜ ಸಂಗತಿ ಕಹಿ ಸತ್ಯ, ಕಹಿ ಸತ್ಯ ಅಥವಾ ಕಟು ಸತ್ಯ. ಈ ಒಂದು ಕೊನೆಯ ಪದಬಂಧದ ಕ್ಲೂ ಮತ್ತು ಉತ್ತರದೊಂದಿಗೆ, ನಿಮ್ಮೆಲ್ಲರ ಉತ್ತರದೊಂದಿಗೆ ಪದಬಂಧ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಸಮಯ ಆಗಿದೆ 1:56:32. ಕೊನೆಯ ಗೀತೆಯಾಗಿ ಪದಬಂಧದಲ್ಲಿ ಮೂಡಿ ಬರ್ತಾ ಇದೆ ಶ್ರುತಿ ಚಿತ್ರದಿಂದ, ಕೆ ಜೆ ಜೇಸುದಾಸ್ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ. ಪದಬಂಧದಲ್ಲಿ ನಮ್ಮ ಜೊತೆಯಾಗಿದ್ದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು, ಅಭಿನಂದನೆಗಳು ಸರಿಯಾದ ಉತ್ತರವನ್ನು ಕಳಿಸಿದವರಿಗೆ ಅಂತ ಹೇಳ್ತಾ, ಪದಬಂಧದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. 2 ಗಂಟೆಗೆ ಸರಿಯಾಗಿ ದೆಹಲಿಯಿಂದ, ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ.

0: ಸಮಯ ಆಗಿದೆ 2:15. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಈಗ ಕೇಳೋಣ ಕಾರ್ಯಕ್ರಮ ಸ್ಪಂದನ.
1: ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಏನು ಯೋಚನೆ ಮಾಡ್ತಾ ಇದ್ದೀರಿ? ಕೆಲವರಿಗೆ ಕೋಪ, ಕೆಲವರಿಗೆ ಬೇಜಾರು, ಕೆಲವರಿಗೆ ಒಂಥರ ಅಸಹನೆ. ಯಾಕಪ್ಪ ಅಂದರೆ ನಮ್ಮ ಮೇಲನ್ನು

ಪೂರ್ತಿ ಓದ್ಲಿಲ್ಲ ಅಂತ, ಇನ್ನು ಕೆಲವು ಸಲ ನಮ್ಮ ಮೇಲ್ ಓದ್ಲೇ ಇಲ್ಲ ಅಂತ, ಅವ್ರದ್ದು ಓದಿದ್ರಿ ನಮ್ಮದು ಓದ್ಲಿಲ್ಲ ಅಂತ. ಆತ್ಮೀಯರೇ, ಮೇಲ್ಗಳನ್ನ ನೀವು ಕಳಿಸ್ತೀರಿ, ನಿಮ್ಮ ಮೇಲ್ಗಳನ್ನ ನಾವು ಖಂಡಿತ ಪರಿಶೀಲಿಸ್ತೀವಿ, ಮತ್ತೆ ಪರಾಂಬರಿಸ್ತೀವಿ, ಮತ್ತೆ ಅದನ್ನ ಓದ್ತೀವಿ. ಅಕಸ್ಮಾತ್ ಓದದಿದ್ದರೆ, ಕಾರಣಾಂತರದಿಂದ ಓದದಿದ್ದರೆ, ನಿಮ್ಮ ಮೇಲ್ಗಳನ್ನ ನಾವು ಖಂಡಿತವಾಗಿ ಗಮನಿಸಿರ್ತೀವಿ. ಅದರಲ್ಲಿ ನೀವೇನು ಬರೆದಿದ್ದೀರಿ ಅನ್ನೋದು ನಮ್ಮನ್ನ ತಲುಪಿರುತ್ತೆ ಅಂತ ನೀವು ಖಾತ್ರಿಯಾಗಿ ಭಾವಿಸಬಹುದು. ಮೀರಾ ಕುಲಕರ್ಣಿಯವರು, ಮತ್ತೆ ನಾವು ಕಳೆದ ಸಲ ಉತ್ತರ ಕೊಟ್ಟಿದ್ವಿ ಈ ಪಂಚಾಂಗದ ವಿಚಾರವಾಗಿ, ಮತ್ತೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಪ್ರೇಮಲತಾ ವಜ್ರ ಬಿದರಹಳ್ಳಿಯಿಂದ ಕ್ಯಾಲೆಂಡರ್ ಕುರಿತು ಅಧಿಕ ಮಾಸ, ಆಷಾಢ, ಜ್ಯೇಷ್ಠ, ಇದರ ಬಗ್ಗೆ ಅವರು ಹೇಳಿದರು. ಮೀರಾ ಕುಲಕರ್ಣಿಯವರು ಬಹುಶಃ ಆ ಕಾರ್ಯಕ್ರಮವನ್ನು ಕೇಳಿಲ್ಲ ಅನ್ಸುತ್ತೆ. ಅವರು ಮತ್ತೆ ಅದೇ ಪ್ರಶ್ನೆ ಕೇಳಿದಿರಿ, ನೀವು ಬೆಳಗಿನ ಪಂಚಾಂಗ ಹೇಳುವಾಗ ದಿನ ತಪ್ಪಾಗತ್ತೆ ಅಲ್ವಾ ಅಂತ. ಮೀರಾ ಅವರಿಗೆ ಮತ್ತೊಮ್ಮೆ ಹೇಳಬೇಕು, ನಾವು ರಾಷ್ಟ್ರೀಯ ಪಂಚಾಂಗವನ್ನ ಅನುಸರಿಸ್ತೀವಿ. ರಾಷ್ಟ್ರೀಯ ಪಂಚಾಂಗ ಅಂದ್ರೆ ಅದು 1957 ಇಡೀ ದೇಶಕ್ಕೆ ಒಂದು ಪಂಚಾಂಗವನ್ನ ನಿಗದಿಪಡಿಸಲಾಗಿದೆ. ಅದನ್ನ ನಾವು ಅಳವಡಿಸಿಕೊಂಡು, ನಾವು ಅಂದ್ರೆ ನಾವೇ ಅಲ್ಲ, ಯಾವುದೇ ಸರ್ಕಾರದ ಕಚೇರಿಗಳು ಇದನ್ನ ಅನುಸರಿಸ್ತವೆ ಅನ್ನೋದನ್ನ ನಾವು ಗಮನಿಸಬೇಕು. ಎಲ್ರಿಗೂ ಕಣ್ಣು, ಮೂಗು, ಬಾಯಿ ಇರುತ್ತೆ. ಬೇರೆ ಬೇರೆ ತರಹ ಇರುತ್ತಲ್ಲ, ಒಂದೇ ಥರ ಇರಕ್ಕೆ ಸಾಧ್ಯನಾ? ಇರಬಹುದೇನೋ, ಯಾಕೆಂದರೆ ಒಂದೇ ತರಹ 7 ಜನರನ್ನು ಸೃಷ್ಟಿ ಮಾಡಲಾಗಿರುತ್ತೆ ಅಂತ ಕೆಲವರು ಹೇಳೋದನ್ನು ನಾವು ಕೇಳ್ತೀವಿ. ಅರೇ ರೇ, ನಿಮ್ಮ ಹಂಗೆ ಇರೋರನ್ನ ಅಲ್ಲಿ ನೋಡಿದ್ವಪ್ಪ ಅಂತ ಹೇಳ್ತೀವಿ. ಅದು ರೂಪಕ್ಕೆ, ನಮ್ಮ ಹಾಗೆ ಇರುವ ಯಾರೋ ಒಬ್ಬರು ವ್ಯಕ್ತಿ ನಮಗೆ ಸಿಗಬಹುದು. ಆದರೆ ಮನಸ್ಸುಗಳು ಇದೆಯಲ್ಲ, ಇದು ಎಷ್ಟು ವಿಚಿತ್ರ! ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ, ಒಬ್ಬೊಬ್ಬರು ಒಂದೊಂದು ರೀತಿ ಆಲೋಚನೆ ಮಾಡುವಂಥದ್ದು. ದುಃಖ ಆದಾಗ ಒಬ್ಬರು ಜೋರಾಗಿ ಅಳಬಹುದು, ಮತ್ತೊಬ್ಬರು ಮೌನಕ್ಕೆ ಶರಣಾಗಬಹುದು, ಮತ್ತೊಬ್ಬರು ಬೇರೆ ಊರಿಗೆ ಎಲ್ಲಾದರೂ ಪ್ರವಾಸ ಹೋಗಬಹುದು, ಮತ್ತೊಬ್ಬರು ಸಿನಿಮಾಗೆ ಹೋಗಬಹುದು. ಹಾಗೆ ತುಂಬ ಸಂತೋಷ ಆದಾಗ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಗಬಹುದು, ಡಾನ್ಸ್ ಮಾಡಬಹುದು, ಹಾಡು ಕೇಳಬಹುದು, ಬೇರೆಯವ್ರ ಜೊತೆಗೆ ಏ ನಂಗೆ ಯಾಕೆ ಇಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಅಂತ ಹಂಚಿಕೊಳ್ಳಬಹುದು. ಹೀಗೆ ಹಲವರು ಹಲವಾರು ರೀತಿ. ಅದಕ್ಕೆ ಹೇಳ್ತಾರೆ, ಲೋಕ ಬೇರೆ ಬೇರೆ ತರಹ ಇರುತ್ತೆ ಅಂತ. ಈ ಬೇರೆ ಬೇರೆ ತರಹ ಇರೋದು, ಈ ವೈವಿಧ್ಯತೆ ಇದೆಯಲ್ಲ, ಇದೇ ಸವಾಲು, ಮತ್ತೆ ಇದೇ ಸಂತೋಷ ಕೂಡ. ನಮ್ಮ ಶ್ರೋತೃಗಳು ಕೂಡ ಹಾಗೆ, ವೈವಿಧ್ಯಮಯ ಶ್ರೋತೃಗಳು ನಮಗೆ ಪತ್ರಗಳನ್ನು ಬರೀತಾರೆ. ಅನೇಕ ರೀತಿಯ ಪ್ರಶ್ನೆಗಳನ್ನು ನೀವು ಕೇಳ್ತಾ ಇರ್ತೀರಿ. ಕೆಲವರು ಸಮಾಧಾನಿಗಳು, ಇನ್ನು ಕೆಲವರು ಕೋಪಿಷ್ಠರು, ಇನ್ನು ಕೆಲವರಿಗೆ ಪ್ರಶ್ನೆ ಕೇಳೋದೇ ಅವರಿಗೆ ಒಂದು ಧ್ಯೇಯ. ನಮ್ಮ ಯಾವೆಲ್ಲ ಶ್ರೋತೃಗಳು ಏನೆಲ್ಲ ಕೇಳಿದ್ದಾರೆ, ಯಾರು ಕೋಪಿಸ್ಕೊಂಡಿದ್ದಾರೆ, ಯಾರು ಪ್ರೀತಿಯಿಂದ ಪತ್ರ ಬರೆದಿದ್ದಾರೆ, ಯಾರು ಏನು ಹೇಳಿದ್ದಾರೆ ಅಂತ ನೋಡೋಣ. ಈಗ ಒಂದು ಹಾಡು ಕೇಳೋಣ.

ಹೆಬ್ಬಾಳದ ರಮೇಶ್ ಅವರು ಸುಮಾರು 4-5 ಪತ್ರಗಳನ್ನು ಬರೆದಿದ್ದಾರೆ. ಅವರು, ಎಲ್ಲ ಕಾರ್ಯಕ್ರಮಗಳನ್ನು ನಾನು ತಪ್ಪದೇ ಕೇಳ್ತೀನಿ, ನಿಮ್ಮ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ, ನನಗೆ ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಪ್ರಸಾರ ಆಗುವ ಹಾಡುಗಳು ತುಂಬ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದಿರಿ. ಹಾಗೆಯೇ ಯಾವುದಾದರೂ ಒಂದು ದಿನ ಎರಡು ದಿನ ನೀವು ಕೇಳಿದಂತಹ ಯಾವುದಾದರೂ ನಿಮ್ಮ ಮೇಲೆ ಈ ವಾರ ಒಂದು ಕಳೆದ 10 ದಿನಗಳಲ್ಲಿ ನಿಮ್ಮನ್ನು ತುಂಬ ಪ್ರಭಾವಿಸಿದ್ದು ಏನು ಅಂತ ನೀವು ಬರೀಬಹುದು ರಮೇಶ್ ಅವರೇ. ಆಗ ಪತ್ರಗಳಲ್ಲಿ ಒಂದು ವಿನೂತನತೆ ಬರುತ್ತೆ. ಬರೀ ಹಾಡು ಕೇಳಿದ್ವಿ ಅನ್ನೋಕ್ಕಿಂತ ಹಾಗೆ ಏನನ್ನಾದರೂ ನಿಗದಿತವಾಗಿ ನೀವು ಹೇಳಬಹುದೇನು? ವಿಶ್ವದಲ್ಲಿ ಸಕಲ ಚರಾಚರಗಳ ಪ್ರಾಣವಾಯು ಗಾಳಿ. ಗಾಳಿ ಊಟಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಗಾಳಿ ನಮ್ಮ ದೇಹಕ್ಕೆ ಬೇಕಾಗುವ ಆಮ್ಲಜನಕವನ್ನು ಸ್ವೀಕರಿಸಿ ಬೇಡವಾದ ಅನಿಲಗಳನ್ನು ದೇಹದಿಂದ ಹೊರಹಾಕುತ್ತೆ. ಅದನ್ನು ನಾವು ಉಸಿರಾಟ ಅಂತೀವಿ. ಎಷ್ಟೊಂದು ಒಳ್ಳೊಳ್ಳೆ ಹಾಡುಗಳನ್ನು ನೀವು ಪ್ರಸಾರ ಮಾಡ್ತೀರಿ. ನನಗೆ ಕೆಲವು ಪ್ರೇಮ ಗೀತೆಗಳು ತುಂಬ ಇಷ್ಟ ಅಂತ ಹೇಳಿ ಕೆಲವು ಗೀತೆಗಳಿಗಾಗಿ ಅಪೇಕ್ಷೆಯನ್ನು ಸಲ್ಲಿಸಿದ್ದಾರೆ ಬೋಪ ವೆಂಕಟೇಶ್ ಅವರು. ಎಂದಿನಂತೆ ಸುಂದರವಾದ ಅಕ್ಷರಗಳು, ಅವರು ಎಲ್ಲ ಇಂಕ್ಗಳನ್ನು ಬಳಸಿ ಬರೆದಿರುವಂಥದ್ದು ಬೋಪ ವೆಂಕಟೇಶ್. ಹಾಗೆ ಹೆಬ್ಬಾಳದ ರಮೇಶ್ ಅವರಿಗೆ ಧನ್ಯವಾದಗಳು. ಎಂಎಸ್ ತೀರ್ಥೇಶ್ ಅವರು ಪತ್ರವನ್ನು ಬರೆದು, ನಮಗೆ ಸಿನಿ ಕ್ವಿಜ್ ಶುಕ್ರವಾರ ಪ್ರಸಾರ ಆಗಿದ್ದು ತುಂಬಾ ಇಷ್ಟ ಆಯಿತು ಅಂತ ಹೇಳಿದಿರಿ. ಕೆಂಪಣ್ಣ ವಡಪ್ಪಗೋಳ್ ಅವರು, ಕಾರ್ಯಕ್ರಮಗಳನ್ನು ನಾವು ಕೇಳ್ತೀವಿ, ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳಿದಿರಿ. ನಮ್ಮ ಮೇಲ್ ಪೂರ್ತಿ ಓದಿ ಅಂತ ಹೇಳ್ತಾರೆ ರಾಜೇಶ್ ಅವರು ಚಿಕ್ಕಬಾಣಾವರದಿಂದ. ನಿಮ್ಮ ಮೇಲ್ ಖಂಡಿತ ಪೂರ್ತಿ ಓದಬಹುದು. ನೀವು 6-8-10 ಪ್ಯಾರಾ ಬರೆದಿದ್ದರೆ ಮತ್ತೆ ಮೇಲ್ನಲ್ಲಿ ಹೊಸ ಸಂಗತಿ ಇಲ್ಲ.

0: ಅದೇ ಅದೇ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿದ್ದರೆ ಕೆಲವೊಮ್ಮೆ ಅದು ಏಕತಾನತೆ ಆಗಬಹುದು, ಮತ್ತೆ ಮತ್ತೆ ಅದೇ ಓದ್ತಾ ಇದ್ದೀವಿ ಅಂತ ಆಗಬಹುದು ಅನ್ನುವ ಕಾರಣಕ್ಕೆ ಅದನ್ನು ಕ್ರೋಢೀಕರಿಸಿ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪಿಸಿ. ನಿಮ್ಮ ಹೆಸರನ್ನು ಹೇಳೋದು ರೂಢಿ, ಹಾಗಾಗಿ ಬೇಸರಿಸಬೇಡಿ ಆತ್ಮೀಯ ಶ್ರೋತೃ ಬಾಂಧವರೇ. ರಂಜನಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ. ನೀವು ಹಳೆ ಶ್ರೋತೃಗಳನ್ನು ತುಂಬ ಪರಿಗಣಿಸ್ತೀರಿ, ಹೊಸ ಶ್ರೋತೃಗಳನ್ನು ಕಡೆಗಣಿಸ್ತೀರಾ ಅಂತ ಕೇಳಿದ್ದಾರೆ. ಅದು ಹೇಗೆ ಸಾಧ್ಯ? ಯಾವ ಶ್ರೋತೃಗಳನ್ನು ನಾವು ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಳೆ ಶ್ರೋತೃ ಹೊಸ ಶ್ರೋತೃ ಅಂತ ಹೇಳೋಕ್ಕಿಂತ ನೀವು ಬರೆದಿರುವ ವಿಷಯ ಏನಿದೆ ಅದು ತುಂಬ ತುಂಬ ತುಂಬ ಮುಖ್ಯವಾದದ್ದು. ಹಾಗಾಗಿ ನೀವು ಉತ್ತಮ ವಿಚಾರಗಳನ್ನು ಬರೀರಿ. ನೀವು ಯಾವುದೇ ಒಂದು ಸಂಗತಿಯನ್ನು ಉಲ್ಲೇಖಿಸಿ ನೀವು ಪತ್ರವನ್ನು ಬರೆದರೆ ಅಥವಾ ನಮ್ಮ ನಿಗದಿತ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ, ಉದಾಹರಣೆಗೆ ಈಗ ನಮ್ಮಲ್ಲಿ ಪ್ರಸಾರ ಆಗತ್ತೆ ಬೆಳಿಗ್ಗೆ ನಾದೋಪಾಸನೆ ಪ್ರಸಾರ ಆಗತ್ತೆ, ಹಾಗೆ ಮಧ್ಯಾಹ್ನದಂದು ಕ್ವಿಜ್ಗಳು ಪ್ರಸಾರ ಆಗತ್ತೆ, ಆಮೇಲೆ ಸಾಯಂಕಾಲ ಪರಿಮಳ ಕಾರ್ಯಕ್ರಮ ಪ್ರಸಾರ ಆಗತ್ತೆ, ಶುಭೋದಯ ಕರ್ನಾಟಕದಲ್ಲಿ ಹಲವು ವಿಚಾರಗಳನ್ನು ನಾವು ತಗೊಂಡು ಹೇಳ್ತೀವಿ. ಇಂದಿನ ವಿಶೇಷದಲ್ಲಿ ಅವತ್ತಿನ ವಿಶೇಷ ಏನು ಅದನ್ನು ತಗೊಂಡು ನಾವು ಮಾತಾಡ್ತಾ ಇರ್ತೀವಿ. ಹಾಗೆ ಸಾಯಂಕಾಲ ಗಾನ ಭಜನದಲ್ಲಿ ನಮ್ಮ ನಿರೂಪಕರು ಹಲವಾರು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಪ್ರಸ್ತುತಪಡಿಸ್ತಾರೆ. ರಾತ್ರಿ ಪ್ರೇಮ ನಿನಾದ ಪ್ರಸಾರ ಆಗತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ಪ್ರತಿದಿನ ವಿಶೇಷವಾಗಿ ವಿಭಿನ್ನವಾಗಿ ಮೂಡಿಬರುತ್ತೆ. ಯಾಕೆಂದರೆ ಒಬ್ಬರು ಪ್ರಸ್ತುತಪಡಿಸಿದ ಹಾಗೆ ಮತ್ತೊಬ್ಬರು ಪ್ರಸ್ತುತಪಡಿಸೋದಿಲ್ಲ. ಆಕಾಶವಾಣಿಯ ವೈವಿಧ್ಯವೇ ಹಾಗೆ. ಅದರಿಂದ ನಿಗದಿತ ವಿಚಾರದ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳಿದರೆ ನಮ್ಮನ್ನು ಅದು ತಲುಪುತ್ತೆ. ನೀವು ಅದೇ ಬರೆದಾಗ ಯಾವ ಶ್ರೋತೃವನ್ನು ನಾವು ಕಡೆಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಹೇಗೆ ನಿಮ್ಮ ಪತ್ರವನ್ನು ಓದಿದ್ದೀವಿ ನಿರಂಜನ ಅವರೇ, ಮತ್ತೆ ಮುಂದಿನ ಸಲ ಕೂಡ ನಿಮ್ಮ ಪತ್ರವನ್ನು ಖಂಡಿತ ಓದೇ ಓದ್ತೀವಿ ಅನ್ನುವ ಭರವಸೆಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ಸಂತೋಷ ತಾನೇ. ಚಿತ್ರತಾನ ತುಂಬಾ ಚೆನ್ನಾಗಿತ್ತು. 26ನೇ ತಾರೀಕು ಪ್ರಸಾರ ಆಗಿದ್ದು ಒಂದು ಚಿತ್ರದ ಮಾಹಿತಿಯನ್ನ ಬಹಳ ಚೆನ್ನಾಗಿ ಕೊಟ್ರು ಅವತ್ತಿನ ಆರ್ಜೆ ಅಂತ ಹೇಳ್ತಾರೆ ಪ್ರಕಾಶ್ ಅವರು, ಅಶ್ವಿನಿ, ರಮೇಶ್, ಆನಂದ್, ಮನ್ವಾತ್ ಮತ್ತು ಮನೆಯವರು. ಚಿಕ್ಕ ತಿರುಪತಿಯಿಂದ ಪ್ರಕಾಶ್ ಮತ್ತು ಶ್ಯಾಮಲಾ ಅವರು ಸಂದೇಶವನ್ನು ಕಳಿಸಿದಿರಿ. ಕಾರ್ಯಕ್ರಮಗಳನ್ನು ನಾವು ಕೇಳ್ತಾ ಇರ್ತೀವಿ, ನಮಗೆ ತುಂಬ ಇಷ್ಟ ಆಗತ್ತೆ ಅಂತ ಹೇಳಿದಿರಿ. ವಿಶೇಷವಾಗಿ ನಾವು ಮಧ್ಯಾಹ್ನದ ಪ್ರಸಾರವನ್ನು ಕೇಳ್ತೀವಿ ಅಂತ ಹೇಳಿದಿರಿ. ಮಾಧವನ್ ಚೆನ್ನೈನಿಂದ ಸಂದೇಶವನ್ನು ಕಳಿಸಿ, ನಾನು ಆಗಾಗ ಮೈಸೂರಿಗೆ ಬರ್ತೀನಿ, ಹಾಗೆ ಬೆಂಗಳೂರಿಗೂ ಬರ್ತೀನಿ, ಕಾರ್ಯಕ್ರಮಗಳನ್ನು ಕೇಳ್ತೀನಿ. ಚೆನ್ನೈನಲ್ಲಿದ್ದರು ಕೆಲವು ಸಲ ನನಗೆ ಕೇಳೋಕ್ಕಾಗಲ್ಲ, ಆದರೆ ಫೋನ್ ಇನ್ ಕಾರ್ಯಕ್ರಮಗಳಲ್ಲಿ ನಾನು ತಪ್ಪದೇ ಭಾಗವಹಿಸ್ತೀನಿ, ನನಗೆ ಕಾರ್ಯಕ್ರಮಗಳು ತುಂಬಾ ಇಷ್ಟ ಆಗತ್ತೆ ಅಂತ ಹೇಳಿದ್ದಾರೆ. ವಿಜಯಪುರದ ಇಸ್ಮಾಯಿಲ್ ಅವರು ಪತ್ರವನ್ನ ಬರೆದು, ಹಾಡು ಹಾಡುಗಳ ಆಯ್ಕೆ ಎಲ್ಲರೂ ಒಂದೇ ತರ ಮಾಡೋದಿಲ್ಲ, ಕೆಲವೊಮ್ಮೆ ನಮಗೆ ಬೇಜಾರಾಗತ್ತೆ, ಹೊಸ ಹಾಡನ್ನ ಕೆಲವರು ಹಾಕ್ತಾರೆ, ಹಳೆ ಹಾಡನ್ನ ಕೆಲವರು ಹಾಕ್ತಾರೆ, ಎರಡನ್ನೂ ಸೇರಿಸಿ ಹಾಕಿದರೆ ನಮಗೆ ಸಂತೋಷ ಆಗತ್ತೆ ಅಂತ ಹೇಳಿದಿರಿ. ಚಿತ್ರದುರ್ಗದಿಂದ ಎಸ್ ಜಿ ಬಸವರಾಜ್ ಅವರು ಸಂದೇಶವನ್ನು ಕಳಿಸಿದಿರಿ, ಕಾರ್ಯಕ್ರಮಗಳು ನಮಗಿಷ್ಟ, ನಮಗೆ ಹೊಸ ಹಾಡುಗಳು ಇಷ್ಟ ಅಂತ ಹೇಳಿದಿರಿ. ಇನ್ನು ಸಾಕಷ್ಟು ಮೇಲ್ಗಳಿವೆ, ನಮ್ಮ ನಾಳಿನ ಸ್ಪಂದನದಲ್ಲಿ ನೋಡೋಣ. ಆತ್ಮೀಯರೇ, ಒಂದಷ್ಟು ವಿವರಗಳನ್ನು ನೋಡೋಣ, ಮಾತುಗಳನ್ನು ಕೇಳೋಣ, ಹಾಡನ್ನೂ ಕೇಳೋಣ. ಇದು ನಿಮ್ಮದೇ ಕಾರ್ಯಕ್ರಮ ನಮ್ಮ ನಿಮ್ಮ ಮಾತು ಸ್ಪಂದನ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಮಸ್ಕಾರ.
1: ಸಮಯ 2:30 ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಎಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು. ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ.

0: ಇಂದಿನಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದ ವಿಕಸಿತ ಭಾರತ ಜಿರಾಮ್ಜಿ ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನದಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ಸೇವೆಯಲ್ಲಿನ ಅಡಚಣೆಗಳ ಬಗ್ಗೆ ತನಿಖೆ ನಡೆಸಲು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವರದಿ ಸಲ್ಲಿಸಲು ರೈಲು ಸುರಕ್ಷತಾ ಮುಖ್ಯ ಆಯುಕ್ತರು ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋದಲ್ಲಿ ಉಂಟಾಗುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ದಾಖಲೆ ಸಮೇತ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಮಹತ್ವದ ಆದೇಶ ನೀಡಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯ ಬಿಎಂಆರ್ಸಿಎಲ್ನ ಮೊದಲ ಆದ್ಯತೆಯಾಗಬೇಕು. ರಾಜ್ಯ ಸರ್ಕಾರವು ಈ ಸಮಸ್ಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 2024 ಈವರೆಗೆ ಮೆಟ್ರೋ ಸೇವೆಯಲ್ಲಿ 20 ಹೆಚ್ಚು ಬಾರಿ ದೊಡ್ಡ ಮಟ್ಟದ ವ್ಯತ್ಯಯಗಳು ವರದಿಯಾಗಿವೆ. ಬಿಎಂಆರ್ಸಿಎಲ್ ಈ ವೈಫಲ್ಯಗಳನ್ನು ತಕ್ಷಣವೇ ಸರಿಪಡಿಸುವ ಮೂಲಕ ಪ್ರಯಾಣಿಕರಲ್ಲಿ ಮತ್ತೆ ವಿಶ್ವಾಸ ಮೂಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ಸಂಪರ್ಕ ಬಲವರ್ಧನೆಗಾಗಿ ಕೋಚ್ ಡಿಪೋ ಸ್ಥಾಪಿಸಬೇಕು ಮತ್ತು ರೈಲು ನಿಲ್ದಾಣದಲ್ಲಿ ಇನ್ನೊಂದು ಆಗಮನ ಮತ್ತು ನಿರ್ಗಮನ ದ್ವಾರವನ್ನು ಅಭಿವೃದ್ಧಿಪಡಿಸಬೇಕೆಂದು ಕೋರಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರ ಜತೆ ಚರ್ಚಿಸಲಾಗಿದೆ. ಈ ಸಂಬಂಧವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೂ ಪತ್ರ ಬರೆಯಲಾಗಿದೆ ಎಂದು ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಹಿಂದೆ ವಿಜಯಪುರ ರೈಲು ನಿಲ್ದಾಣದ ಆವರಣದಲ್ಲೇ ಇದ್ದ ಗೂಡ್ಶೆಡ್ ಅನ್ನು ಈಗ ಅಲಿಯಾಬಾದಿಗೆ ಸ್ಥಳಾಂತರಿಸಲಾಗಿದೆ. ಹೀಗಾಗಿ ಕೋಚ್ ಡಿಪೋ ಸ್ಥಾಪನೆಗೆ ಜಾಗದ ಕೊರತೆಯೇನೂ ಇಲ್ಲ ಎಂದು ಹೇಳಿದ್ದಾರೆ. ವಿಜಯಪುರ ಚಾರಿತ್ರಿಕ ಸ್ಥಳವಾಗಿದ್ದು ವರ್ಷವಿಡೀ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಪ್ರವಾಸೋದ್ಯಮ ತಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಆಗಮನ ನಿರ್ಗಮನ ದ್ವಾರವನ್ನು ಸ್ಥಾಪಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿದು ಮನೆಗಳ ಮೇಲೆ ಬಿದ್ದ ಪರಿಣಾಮ 3 ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 3 ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುರಂತ ಸಂಭವಿಸುತ್ತಿದ್ದಂತೆ ರಕ್ಷಣಾ ತಂಡಗಳು ಧಾವಿಸಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳಡಿ ಸಿಲುಕಿದ್ದವರಲ್ಲಿ 3 ಹೊರತೆಗೆದಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸದಲ್ಲಿರುವ ಆರೋಗ್ಯ ಸಚಿವ ಯುಟಿ ಖಾದರ್ ತಮ್ಮ ಭೇಟಿಯನ್ನು ಮೊಟಕುಗೊಳಿಸಿದ್ದಾರೆ. ತ್ವರಿತ ಪರಿಹಾರ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ವೆಚ್ಚ ಭರಿಸಲು ಹಾಗೂ ಮೃತರ ಕುಟುಂಬದವರಿಗೆ ಇಂದೇ ಪರಿಹಾರ ಮೊತ್ತ ನೀಡಲು ನಿರ್ದೇಶನ ನೀಡಿದ್ದಾರೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರಿನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಲಯ ಆಯುಕ್ತರ ನೇತೃತ್ವದಲ್ಲಿ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ನಗರದ ಎಲ್ಲಾ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಚಾಮರಾಜಪೇಟೆಯ 5 ಮುಖ್ಯ ರಸ್ತೆಯಲ್ಲಿ ಕೇಂದ್ರ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಕ್ಷಿಣ ನಗರ ಪಾಲಿಕೆಯ ಜಯನಗರ ವಲಯದಲ್ಲಿ ಚಿಕ್ಕಪೇಟೆ, ಬಸವನಗುಡಿ, ಮಾರತ್ಹಳ್ಳಿ, ಕೆಆರ್ಪುರಂನಲ್ಲಿಯೂ ಕಾರ್ಯಾಚರಣೆ ಮುಂದುವರೆದಿದೆ. ಪಾದಚಾರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಅಥವಾ

0: ಅಂಗಡಿಗಳನ್ನು ಇಡುವಂತಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಾಚರಣೆಯಿಂದ ಬೀದಿ ಬದಿ ವ್ಯಾಪಾರಿಗಳು ಅಸಮಾಧಾನಗೊಂಡಿದ್ದಾರೆ. ಪಾದಚಾರಿಗಳಿಗೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಎಸ್ಐಆರ್ ಕುರಿತು ದೇಶಾದ್ಯಂತ ವಿವಿಧ ಚರ್ಚೆಗಳು ನಡೆದಿದ್ದು, ಅದರ ಸಾಧಕ ಬಾಧಕಗಳ ಕುರಿತಾಗಿ ಈಗಾಗಲೇ ಚರ್ಚಿಸಲಾಗಿದೆ. ರಾಜ್ಯದಲ್ಲಿ ಮತದಾರರ ಹಕ್ಕುಗಳಿಗೆ ಯಾವುದೇ ಧಕ್ಕೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ದೇಶದಲ್ಲೇ ಸುಮಾರು 75% ಭಾಗದಲ್ಲಿ ಬರ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ನೀರಿನ ಕೊರತೆ ಎದುರಿಸಬಹುದಾದ 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಇಂದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಭೇಟಿ ನೀಡಿ ವಕೀಲರ ಭವನದ ಆವರಣದ ಹಲವು ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಮಗಾರಿಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಹಿರಿಯ ವಕೀಲರು ಉಪಸ್ಥಿತರಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾಧಿಕಾರಿ ರೂಪಾ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರಿಗೆ ಅರಿವು ಮೂಡಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಚುರುಕಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ಜಿಲ್ಲಾದ್ಯಂತ 107,802 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಬಿಎಲ್ಒಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವ ಮೂಲಕ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಮತದಾರರ ಆಕ್ಷೇಪಣೆಗಳಿದ್ದಲ್ಲಿ ಆಗಸ್ಟ್ 5 ಸೆಪ್ಟೆಂಬರ್ 4 ನೀಡಬಹುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಚಿತ್ರಕಲಾವಿದ ಹಾಗೂ ರೈತ ಮತ್ತು ದಲಿತ ಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಂದು ಹಾಸನದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಬುಕ್ವೆ ಪ್ರಶಸ್ತಿ ವಿಜೇತ ಸಾಹಿತಿ ಭಾನು ಮುಷ್ತಾಕ್ ಸೇರಿದಂತೆ ಹಲವಾರು ಗಣ್ಯರು ದರ್ಶನ ಪಡೆದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಸರ್ಕಾರದ ವಿವಿಧ ಇಲಾಖೆಗಳು, ಸ್ಥಳೀಯ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೊಪ್ಪಳ ವಿಭಾಗದ ವತಿಯಿಂದ ಕೊಪ್ಪಳ ತಳಕಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಗದಲ್ಲಿ ಇಂದಿನಿಂದ ನೂತನ ನಗರ ಸಾರಿಗೆ ಆರಂಭಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು, ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, 2 ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 2:40 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಂದು ನಾವಿದ್ದೀವಿ. ಇವತ್ತು ನಾವು 1992 ಬಿಡುಗಡೆಯಾದ ಒಂದು ಜನಪ್ರಿಯ ಕನ್ನಡ ಹಾಸ್ಯ ನಾಟಕ ಚಲನಚಿತ್ರ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆಗಳನ್ನು ಆಲಿಸಲಿದ್ದೇವೆ. ಈ ಚಿತ್ರವನ್ನು ಫಣಿ ರಾಮಚಂದ್ರ ಅವರು ನಿರ್ದೇಶಿಸಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ಅನಂತನಾಗ್, ರಮೇಶ್ ಭಟ್, ಮಾನಸ, ಹೇಮಾ ಚೌಧರಿ ಹಾಗೂ ಮುಖ್ಯಮಂತ್ರಿ ಚಂದ್ರು ಅವರು ಅಭಿನಯಿಸಿದರು. ಚಿತ್ರಕ್ಕೆ ವಿ ಮನೋಹರ್ ಅವರ ಸಂಗೀತವಿತ್ತು. ಗಣೇಶ ಮತ್ತು ಸುಬ್ರಹ್ಮಣ್ಯ ಎಂಬ ಇಬ್ಬರು ಸಹೋದರರು ತಮ್ಮ ತಂದೆಯ ಮಾತಿನಂತೆ ಮದುವೆಯಾಗದೆ ಬ್ರಹ್ಮಚಾರಿಗಳಾಗಿ ಬದುಕಲು ನಿರ್ಧರಿಸುತ್ತಾರೆ. ಮಹಿಳೆಯರ ಬಗ್ಗೆ ಅವರಿಗೆ ತಪ್ಪು ಕಲ್ಪನೆ ಇರುತ್ತೆ. ನಂತರ ಅವರ ಜೀವನದಲ್ಲಿ ಕೆಲವು ಮಹಿಳೆಯರು ಪ್ರವೇಶಿಸಿದಾಗ ಹಲವು ಹಾಸ್ಯಮಯ ಹಾಗೂ ಭಾವನಾತ್ಮಕ ಘಟನೆಗಳು ಕೂಡ ನಡೆಯುತ್ತೆ. ಕೊನೆಯಲ್ಲಿ ಮಹಿಳೆಯರನ್ನ ಒಂದೇ ರೀತಿಯಲ್ಲಿ ನೋಡಬಾರದು, ಪರಸ್ಪರ ಗೌರವ ಮತ್ತು ಅರ್ಥೈಸಿಕೊಳ್ಳುವ ಮನೋಭಾವಗಳು ಇರಬೇಕು ಎಂಬ ಒಳ್ಳೆಯ ಸಂದೇಶ ಚಿತ್ರ ನೀಡುತ್ತೆ. ಈ ಚಿತ್ರವು ತನ್ನ ಮನರಂಜನೆಯ ಹಾಸ್ಯ, ಕುಟುಂಬ ಸ್ನೇಹಿ ಕತೆ, ಅನಂತನಾಗ್ ಮತ್ತು ರಮೇಶ್ ಭಟ್ ಅವರ ಅದ್ಭುತ ಅಭಿನಯ ಹಾಗೂ ವಿ ಮನೋಹರ್ ಅವರ ಸುಮಧುರ ಚಿತ್ರ ಸಂಗೀತದಿಂದ ಇಂದಿಗೂ ಕನ್ನಡದಲ್ಲಿ ಅತ್ಯುತ್ತಮ ಹಾಸ್ಯ ಚಿತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಕೇಳೋಣ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆಗಳನ್ನು.

ಚಿತ್ರತಾಣದಲ್ಲಿ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಸಮಯ ಆಗಿದೆ 2:59. 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರ ಆಗುತ್ತೆ. ಮತ್ತೆ 4 ಗಂಟೆಗೆ ಸರಿಯಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ನಿಮ್ಮ ಅನುದಿನದ ಸಂಗಾತಿ.

0: आप सुन रहे हैं विविध भारती।
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 4:01 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಪರಿಮಳ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷತೆ ಏನು ಅಂತ ಹೇಳೋದಾದರೆ, ಕನ್ನಡ ಚಿತ್ರರಂಗದಲ್ಲಿ ಸೀಕ್ವೆಲ್ ಅಂದರೆ ಭಾಗ 2 ಅಥವಾ ಮುಂದುವರೆದ ಭಾಗಗಳ ಚಿತ್ರಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಸಾಕ್ತಾ ಇದ್ದೀವಿ. ಈಗ ಭಾಗ 1 ಭಾಗ 2 ಸಿನಿಮಾ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದಂದರೆ, ನಮ್ಮ ಒಂದು ಚಿಕ್ಕಂದಿನಿಂದ ಇಂದಿನವರೆಗೂ ಸಿನಿಮಾಗಳ ಒಂದು ಪಯಣವನ್ನು ನೋಡೋದಾದರೆ, ಈ ಸಿನಿಮಾ ಟ್ರೆಂಡ್ಗಳು ಅಂದರೆ ಭಾಗ 1 ಭಾಗ 2 ಅಥವಾ ಮುಂದುವರಿದ ಭಾಗ ಅನ್ನೋದು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದೆ. ಒಂದು ಸೂಪರ್ ಹಿಟ್ ಸಿನಿಮಾದ ಕಥೆಯನ್ನು ಮುಂದುವರಿಸೋದು ಅಥವಾ ಅದೇ ಹೆಸರಿನ ಬ್ರ್ಯಾಂಡ್ ಬಳಸಿ ಮತ್ತೊಂದು ಸಿನಿಮಾ ಮಾಡೋದು ಯಶಸ್ಸಿನ ಸೂತ್ರ ಅಂತಲೇ ಹೇಳ್ಬೋದು. ಈ ಭಾಗ 1 ಭಾಗ 2 ಅಥವಾ ಸೀಕ್ವೆಲ್ ಸಿನಿಮಾಗಳು ಅಂತ ನೋಡೋದಾದರೆ ನಮಗೆ ಮೊದಲು ನೆನಪಿಗೆ ಬರೋದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಭಾಗ 1. ಈ ಗಂಧದ ಗುಡಿ ಭಾಗ 1 ಚಿತ್ರವನ್ನು ಎಂ ಪಿ ಶಂಕರ್ ಅವರು ನಿರ್ಮಾಣ ಮಾಡಿದ್ರು, ಹಾಗೆ ವಿಜಯ್ ಅವರು ಈ ಚಿತ್ರದ ನಿರ್ದೇಶನವನ್ನು ಮಾಡಿದರು. ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ವಿಷ್ಣುವರ್ಧನ್, ನರಸಿಂಹರಾಜು, ಎಚ್ ಆರ್ ಶಾಸ್ತ್ರಿ ಹಾಗೆ ಮುಂತಾದವರು ಕೂಡ ಅಭಿನಯಿಸಿದರು. ಇದೇ ಚಿತ್ರದ ಮುಂದುವರಿದ ಭಾಗವಾಗಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಅಭಿನಯದಲ್ಲಿ ಗಂಧದ ಗುಡಿ ಭಾಗ 2 ಕೂಡ ಅದು ನಿರ್ಮಾಣ ಆಯಿತು. ವಿಜಯ್ ಅವರ ಈ ಚಿತ್ರಕ್ಕೂ ಕೂಡ ವಿಜಯ್ ಅವರೇ ನಿರ್ದೇಶಕರು ಹಾಗೂ ಎಂ ಪಿ ಶಂಕರ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದರು. ಈ ಚಿತ್ರದ ತಾರಾಬಳಗದಲ್ಲಿ ಶಿವರಾಜ್ಕುಮಾರ್, ಡಾಕ್ಟರ್ ಪ್ರಭಾಕರ್ ಹಾಗೆ ಚರಣ್ ರಾಜ್, ಭಾರತಿ ಮುಂತಾದವರು ಈ ಚಿತ್ರದಲ್ಲಿ ಅಭಿನಯಿಸಿದರು. ಗಂಧದ ಗುಡಿ ಭಾಗ 1 ಮತ್ತು ಭಾಗ 2 ಚಿತ್ರದ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಆಕಾಶವಾಣಿ ವಿವಿಧ ಭಾರತಿ ಕೇಳ್ತಾ ಇದ್ದೀರಿ. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪರಿಮಳ ಕಾರ್ಯಕ್ರಮದಲ್ಲಿ ಸೀಕ್ವೆಲ್ ಸಿನಿಮಾ ಚಿತ್ರದ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಈ ಸೀಕ್ವೆಲ್ ಸಿನಿಮಾ ಅಂದ ತಕ್ಷಣ ನೆನಪಿಗೆ ಬರೋದು ಸಾಂಗ್ಲಿಯಾನ ಸರಣಿ ಚಿತ್ರಗಳು. ಹೌದು, ಶಂಕರ್ ನಾಗ್ ಅಭಿನಯದಲ್ಲಿ ಮೂಡಿ ಬಂದಂತಹ ಈ ಚಿತ್ರಗಳು ಅದೆಷ್ಟು ಸುಂದರವಾಗಿ ಮೂಡಿ ಬಂದಿದ್ವು ಅಂದರೆ, ಆ ಪೊಲೀಸ್ ಪಾತ್ರಗಳು ಶಂಕರ್ ನಾಗ್ ಅವರಿಗೆ ಹೇಳಿ ಮಾಡಿಸಿದ ಹಾಗೆ ಇತ್ತು ಅಂತಲೇ ಹೇಳ್ಬೋದು. ಕೃಷ್ಣರಾಜು ಮತ್ತು ಸ್ನೇಹಿತರು ಸೇರಿ ನಿರ್ಮಾಣ ಮಾಡಿದಂಥ ಈ ಚಿತ್ರವನ್ನು ನಂಜುಂಡಪ್ಪ ಅವರು ನಿರ್ದೇಶನ ಮಾಡಿದರು. ಶಂಕರ್ ನಾಗ್, ಭವ್ಯ, ಶಿವರಂಜನಿ, ದಿನೇಶ್, ವಜ್ರಮುನಿ, ಮಾಸ್ಟರ್ ಮಂಜುನಾಥ್ ಮುಂತಾದ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದರು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗೆ ಮೆರುಗನ್ನೇ ನೀಡಿತ್ತು ಅಂತಲೇ ಹೇಳ್ಬೋದು. ಕೇಳೋಣ ಸಾಂಗ್ಲಿಯಾನ ಭಾಗ 1 ಮತ್ತು ಭಾಗ 2 ಚಿತ್ರದ ಗೀತೆಗಳು, 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮ ಪ್ರೀತಿಯ ಕೇಳುಗರಿಗಾಗಿ.

ಸಮಯ ಆಗಿದೆ 4:25 ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸೀಕ್ವೆಲ್ಸ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕನ್ನಡ ಚಿತ್ರರಂಗದಲ್ಲಿ ತೆರೆಕಂಡ ಸೀಕ್ವೆಲ್ಸ್ ಸಿನಿಮಾಗಳು ಅಂದರೆ ಮುಂದುವರಿದ ಭಾಗಗಳು, ಆ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಸಾಗ್ತಾ ಇದ್ವಿ. ಸೀಕ್ವೆಲ್ಸ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಾಗ್ದಾಗ ನೆನಪಾಗೋದು 2004 ತೆರೆಕಂಡಂತಹ ಆಪ್ತ ಮಿತ್ರ ಚಲನಚಿತ್ರ. ದ್ವಾರ್ಕೇಶ್ ಅವರ ನಿರ್ಮಾಣದಲ್ಲಿ ತಯಾರಾದ ಈ ಚಿತ್ರವನ್ನು ಪಿ ವಾಸು ಅವರು ನಿರ್ದೇಶನ ಮಾಡಿದರು. ತಾರಾಬಳಗದಲ್ಲಿ ವಿಷ್ಣುವರ್ಧನ್, ಪ್ರೇಮ, ರಮೇಶ್ ಅರವಿಂದ್, ಸೌಂದರ್ಯ, ಸತ್ಯಜಿತ್ ಮುಂತಾದವರು ಕೂಡ, ದ್ವಾರ್ಕೇಶ್ ಮುಂತಾದವರು ಕೂಡ ಅಭಿನಯಿಸಿದರು. ಚಿತ್ರದ ಹಾಡುಗಳನ್ನು ಗುರುಕಿರಣ್ ಅವರು ಸಂಗೀತ ಸಂಯೋಜನೆ ಮಾಡಿದರು, ಹಾಗೂ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಈ ಚಿತ್ರಕ್ಕಿತ್ತು. ಹಾಗೆಯೇ ಬಹಳಷ್ಟು ಜನಪ್ರಿಯತೆ ಪಡೆದಂತಹ ಹಾಡುಗಳು ಈ ಚಿತ್ರದಲ್ಲಿದ್ದವು. ಹಾಗೆಯೇ ಅದರ ಸೀಕ್ವೆಲ್ ಸಿನಿಮಾ ಆಗಿ ಮೂಡಿ ಬಂದಿತ್ತು ಆಪ್ತ ರಕ್ಷಕ ಸಿನಿಮಾ. ಈ ಚಿತ್ರದಲ್ಲೇ ಕೂಡ ಡಾಕ್ಟರ್ ವಿಷ್ಣುವರ್ಧನ್, ಅವಿನಾಶ್, ಲಕ್ಷ್ಮೀ ಗೋಪಾಲಸ್ವಾಮಿ ಅವರು ಕೂಡ ಅಭಿನಯಿಸಿದ್ರು. ಸ್ವರ್ಣ ಆಡಿಯೋ ರೆಕಾರ್ಡಿಂಗ್ ಕಂಪನಿಯಲ್ಲಿ ಮೂಡಿ ಬಂದ ಸಂಗೀತಗಳು ತುಂಬ ಸುಂದರವಾಗಿ ಮೂಡಿ ಬಂದಿದ್ವು. ಚಿತ್ರಕ್ಕೆ ಕವಿರಾಜ್ ಅವರ ಸಾಹಿತ್ಯವಿತ್ತು, ಚಿತ್ರಕ್ಕೆ ಗುರುಕಿರಣ್ ಅವರದೇ ಸಂಗೀತ ಸಂಯೋಜನೆ ಇತ್ತು. ಕೇಳೋಣ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು ಆಪ್ತ ಮಿತ್ರ ಮತ್ತು ಆಪ್ತ ರಕ್ಷಕ ಚಿತ್ರಗಳಿಂದ.

0: ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ
1: ಹೌಲ ಹೌಲಾ.

0: ನಾಗವಲ್ಲಿ.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ ಆಗಿದೆ 4:37. ಪರಿಮಳ ಕಾರ್ಯಕ್ರಮದಲ್ಲಿ ಸೀಕ್ವೆಲ್ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಸಾಗ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತ ಸೀಕ್ವೆಲ್ ಸಿನಿಮಾಗಳು ಅಥವಾ ಮುಂದುವರೆದ ಭಾಗಗಳ ಚಿತ್ರಗಳ ಬಗ್ಗೆ ಮಾತಾಡ್ತಾ, ಈ ಚಿತ್ರಗಳ ಸಾಲಿನಲ್ಲಿ ಸೇರುವ ಮತ್ತೊಂದು ಚಿತ್ರಗಳೆಂದರೆ ಸಂಜು ಮತ್ತು ಗೀತಾ ಅನ್ನೋ ಚಿತ್ರ. ಈ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಅವರು ನಾಯಕ ಮತ್ತು ನಾಯಕಿಯಾಗಿ ಭಾಗ ಒಂದರಲ್ಲಿ ಅಭಿನಯಿಸಿದರು. ಆ ಚಿತ್ರಕ್ಕೆ ಸಾಹಿತ್ಯವನ್ನು ಕವಿರಾಜ್ ಅವರು ಬರೆದಿದ್ರೆ ಸಂಗೀತವನ್ನು ಜೆಸ್ಸಿ ಗಿಫ್ಟ್ ಅವರು ನೀಡಿದ್ರು. ಹಾಗೆ ಇದು 2011 ಚಿತ್ರ ತೆರೆ ಕಂಡಿತ್ತು. ನಾಗಶೇಖರ್ ಅವರು ಈ ಚಿತ್ರದ ನಿರ್ದೇಶನವನ್ನು ಮಾಡಿದರು. ಹಾಗೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಅನ್ನೋ ಚಿತ್ರ 2025 ತೆರೆ ಕಂಡಿತ್ತು. ಈ ಚಿತ್ರಕ್ಕೆ ಕೂಡ ಕವಿರಾಜ್ ಅವರು ಸಾಹಿತ್ಯವನ್ನು ಬರೆದಿದ್ರು, ಆದರೆ ಸಂಗೀತವನ್ನು ಬೇರೆ ನಿರ್ದೇಶಕರು ಶ್ರೀಧರ್ ವಿ ಸಂಭ್ರಮ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದರು ಈ ಚಿತ್ರ.

ಚಿತ್ರದಲ್ಲಿ ಶ್ರೀನಗರ್ ಕಿಟ್ಟಿಯವರ ಜೊತೆಗೆ ರಚಿತಾ ರಾಮ್ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು. ಈ ಚಿತ್ರದ ನಿರ್ದೇಶಕರು ಕೂಡ ನಾಗಶೇಖರ್ ಅವರೇ ಆಗಿದ್ದರು. ಚಲುವಾದಿ ಕುಮಾರ್ ಮತ್ತು ಮಾಪಿ ನಾರಾಯಣ್ ಅವರು ಸಂಜು ಮತ್ತು ಗೀತಾ ಭಾಗ ಎರಡರ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದರು. ಈ ಸಂಜು ಮತ್ತು ಗೀತಾ ಭಾಗ ಒಂದು ಮತ್ತು ಭಾಗ ಎರಡು ಚಿತ್ರದ ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ಸಮಯ ಆಗಿದೆ 4:47. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಸೀಕ್ವೆಲ್ಸ್ ಸಿನಿಮಾಗಳು ಅಂದರೆ ಮುಂದುವರಿದ ಭಾಗಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. ಹಾಗೆ ನೋಡೋದಾದರೆ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಸೀಕ್ವೆಲ್ಸ್ ಸಿನಿಮಾಗಳು ತೆರೆ ಕಂಡಿದೆ. ಬೇಡರ ಕಣ್ಣಪ್ಪ ಚಿತ್ರ ಶಿವಮೆಚ್ಚಿದ ಕಣ್ಣಪ್ಪ ಅದರ ಮುಂದುವರಿದ ಭಾಗವಾಗಿ ತೆರೆ ಕಂಡಿತ್ತು. ಹಾಗೆಯೇ ಗಾಳಿಪಟ 1, ಗಾಳಿಪಟ 2, ಹಾಗೆ ಸಿದ್ಲಿಂಗು, ಮುಂಗಾರು ಮಳೆ, ಕೋಟಿಗೊಬ್ಬ, ಉಪೇಂದ್ರ ಚಿತ್ರ ಉಪ್ಪಿ 2 ಆಗಿ ಕೂಡ ತೆರೆ ಕಾಣ್ತು. ಹಾಗೆ ಅಯೋಗ್ಯ ಕೂಡ ಪಾರ್ಟ್ 1 ಪಾರ್ಟ್ 2 ಆಗಿ ತೆರೆಗೆ ಬಂದಿತ್ತು. ದಂಡುಪಾಳ್ಯ ಅಂತ ಚಿತ್ರ ಆಪರೇಷನ್ ಅಂತ ಆಗಿ ತೆರೆ ಕಾಣ್ತು. ಹಾಗೆ ಆಪ್ತ ಮಿತ್ರ ಚಿತ್ರ ಕೂಡ ಆಪ್ತ ರಕ್ಷಕ ಆಗಿ ತೆರೆ ಕಂಡಿತ್ತು. ದೃಶ್ಯ 1, 2 ಹಾಗೆ

ಮಾಕ್ಟೆಲ್ ನೋಡಿದ್ರೆ ಅದು ಸರಣಿ ಚಿತ್ರಗಳಾಗಿ ಬಂತು, ಒಂದು ಎರಡು ಮೂರು ಅಂತ. ಹಾಗೆ ಡೆಡ್ಲಿ ಸೋಮ, ಹೀಗೆ ಹಲವಾರು ಚಿತ್ರಗಳು ಕೂಡ ಸೀಕ್ವೆಲ್ಸ್ ಚಿತ್ರಗಳಾಗಿ ಹೊರಹೊಮ್ಮಿತು. ಹಾಗೆ ಇತ್ತೀಚೆಗೆ ತೆರೆ ಕಂಡ ಕಾಂತಾರ ಚಿತ್ರದ ಪ್ರೀಕ್ವೆಲ್ ಆಗಿ, ಅಂದರೆ ನಾವು ಮೊದಲು ನೋಡಿದ ಚಿತ್ರ ಭಾಗ ಎರಡು, ಇತ್ತೀಚೆಗೆ ತೆರೆ ಕಂಡ ಚಿತ್ರ ಭಾಗ ಒಂದು ಅಂದರೆ ಪ್ರೀಕ್ವೆಲ್ ಆಗಿ ಕೂಡ ಅದು ತೆರೆಗೆ ಕಂಡಿತ್ತು. ಹಾಗೆಯೇ ಈಗ ಸೀಕ್ವೆಲ್ ಚಿತ್ರಗಳ ಬಗ್ಗೆ ನೋಡ್ತಾ ಮಾತಾಡ್ತಾ ಹೋಗೋದಾದರೆ, ತೆರೆ ಕಂಡ ಚಿತ್ರಗಳೆಲ್ಲವೂ ಬಹುತೇಕ ಯಶಸ್ವಿ ಚಿತ್ರಗಳಾಗಿತ್ತು ಅಂತಲೇ ಹೇಳ್ಬೋದು. ಈಗ ಸಮಯದ ಅಭಾವ ಇದೆ, ನಮಗೆ ಬಹಳಷ್ಟು ಚಿತ್ರಗಳ ಹಾಡುಗಳನ್ನು ಪ್ರಸಾರ ಮಾಡಬೇಕು ಅನ್ನೋ ಮನಸ್ಸಿದ್ರೂ ಕೂಡ ಈಗ ಮೂಡಿ ಬರ್ತಾ ಇದೆ ಎರಡೆರಡು ಗೀತೆ ಮಾತ್ರ. ಅದು ಇತ್ತೀಚೆಗೆ ತೆರೆ ಕಂಡ KGF, ಅಂದರೆ ಒಂದು ಎರಡು ಮೂರು ವರ್ಷದ ಹಿಂದೆ ತೆರೆ ಕಂಡ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಪ್ರಶಾಂತ್ ನೀಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ KGF ಪಾರ್ಟ್ ಒನ್ ಮತ್ತು ಪಾರ್ಟ್ ಟು, ಯಶ್ ಹಾಗೂ ಶ್ರೀನಿಧಿ ಅವರ ಮುಖ್ಯ ಭೂಮಿಕೆಯಲ್ಲಿ ತೆರೆ ಕಂಡಂಥ ಚಿತ್ರ ಇದಾಗಿತ್ತು. ಇದು ಕೂಡ ಸಾಕಷ್ಟು ಯಶಸ್ಸನ್ನು ಗಳಿಸಿತ್ತು ಅಂತಾನೆ ಹೇಳ್ಬೋದು. ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು KGF ಪಾರ್ಟ್ 1 ಹಾಗೂ ಪಾರ್ಟ್ 2 ಚಿತ್ರದಿಂದ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಸೀಕ್ವೆಲ್ ಸಿನಿಮಾಗಳು ಅಥವಾ ಮುಂದುವರಿದ ಭಾಗ ಈ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಸಮಯ ಆಗಿದೆ 4:56. ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಈ ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಕೂಡ ಮುಗಿಸುವ ಸಮಯ ಬಂದಿದೆ. ಜೊತೆಯಾಗಿದ್ದ ನಮ್ಮ ಎಲ್ಲ ಕೇಳುಗ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿಗೆ ಆಗಮಿಸಿದ್ದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಭಾರತೀಯ ವಾಯುಸೇನೆಯ ವಿಶೇಷ ವಿಮಾನದಲ್ಲಿ ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ನವದೆಹಲಿಗೆ ಪ್ರಯಾಣಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡುವಂತೆ ಇಂಧನ ಇಲಾಖೆ ಮನವಿ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿ ಸಭೆ ಕಾನ್ಪುರ ಕಬ್ರೈ ನಡುವಿನ ನೂತನ ಹೆದ್ದಾರಿ ನಿರ್ಮಾಣಕ್ಕೆ 7,145 ಕೋಟಿ ರೂಪಾಯಿ ಯೋಜನೆಗೆ ಅನುಮೋದನೆ ನೀಡಿದೆ. ಜನಸಂಖ್ಯಾ ಬದಲಾವಣೆಗಳ ಕುರಿತಾದ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಶೀಘ್ರವೇ ಸಲ್ಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಭಾರತದ ವಿಕೆಟ್ ಕೀಪರ್ ಬ್ಯಾಟರ್ ಇಶಾನ್ ಕಿಶಾನ್ ಟಿ20 ಪಂದ್ಯಾವಳಿಯಲ್ಲಿ ಭಾರತದ ಬ್ಯಾಟರ್ ಅಭಿಷೇಕ್ ಶರ್ಮಾ ಅವರನ್ನು ಹಿಂದಿಕ್ಕಿ 876 ಅಂಕಗಳೊಂದಿಗೆ ವಿಶ್ವದ ನಂಬರ್ 1 ಬ್ಯಾಟರ್ ಆಗಿ ಹೊರಹೊಮ್ಮಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾದ ಟ್ರಾವಿಸ್ ಹೆಡ್ ಅಗ್ರಸ್ಥಾನಕ್ಕೇರಿದ್ದಾರೆ. ಇಂಗ್ಲೆಂಡ್ನ ಚೆಸ್ಟರ್ಲೆ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ?

0: ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಶುಭ ಸಂಜೆ. ಬನ್ನಿ, ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳು ಇದೆ ಅಂತ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಪ್ರಾರಂಭ ಆಗುತ್ತೆ, 8 ಗಂಟೆವರೆಗೂ ಇರುತ್ತೆ. ಇದರಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು, ಓಲ್ಡ್ ಈಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಇರುತ್ತೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ ಅವರ ಸಮಗ್ರ ನಿರ್ವಹಣೆ ಈ ಕಾರ್ಯಕ್ರಮಕ್ಕಿದೆ. 6:02 ಗಾನ ಭಜನ, 6:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿಎ ಕೋರ್ಸ್ ಕಬ್ಬಿಣದ ಕಡಲೆ ಎಲ್ಲ. ಆರು ಗಂಟೆ 55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. ಕಗ್ಗದ ಶ್ರೀ 7:22. ಇಂದು ರಾತ್ರಿ 8:02 ಕೇಳಿ ಮಧುರ ಆಲಾಪ. 9:15 ಹಿಂದಿ ಮೆಲೋಡೀಸ್ ಮತ್ತು 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಕಾರ್ಯಕ್ರಮಗಳನ್ನು ಕೇಳಬಹುದು.

ಇನ್ನು ನಾಳೆ ಅಂದರೆ 2 ಜುಲೈ ಗುರುವಾರ ಬೆಳಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲನೇದಾಗಿ ಕನ್ನರತ್ನ ಭಂಡಾರ ಪ್ರಸಾರ ಆಗುತ್ತೆ. ಇದಾದ ನಂತರ ಭಾವಗೀತೆಗಳು, 9:00 ಶುಭೋದಯ ಕರ್ನಾಟಕ ಇರುತ್ತೆ. 9:00-10:00 ಇಂದಿನ ವಿಶೇಷ, 10:02 ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು, 11:30 ಕಲಾಭಾರತಿ. ಕರೆ ಒಂದು ಹಾಡು 12:05. ನಾಳೆ ಮಧ್ಯಾಹ್ನ ಗೇಮ್ ಶೋನಲ್ಲಿ ನಮ್ಮ ನಾಡು ಇದು ಪ್ರಸಾರ ಆಗುತ್ತೆ. ಚಿತ್ರತಾಣ 2:40 ಇರುತ್ತೆ. ಪರಿಮಳ ಕಾರ್ಯಕ್ರಮ 4:00-5:00. ನಾಳೆ ಸಂಜೆ 5:02 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ 5:40. ನಿರ್ಮಾಣ ಜಂಪಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ ಅವರದು. ಗಾನಭಜನ 6:02 ಇರುತ್ತೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:55.

ಕಗ್ಗದ ಸಿರಿ ನಾಳೆ ಸಂಜೆ 7:22 ಇರುತ್ತೆ. ಡಾಕ್ಟರ್ ಬಸವರಾಜ್ ಸಾದರ್ ಅವರ ಪರಿಕಲ್ಪನೆ ಮತ್ತು ವಾಚನ, ಎಂ ಶಿವರಾಮ್ ಅವರ ನಿರ್ಮಾಣದಲ್ಲಿ. ನಮ್ಮ ಆಯ್ಕೆ ಆರ್ಜಿಎಸ್ ಚಾಯ್ಸ್ ನಾಳೆ ರಾತ್ರಿ 8:02. ಹಿಂದಿ ಮೆಲೋಡಿ 9:15, 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ ಕೇಳಬಹುದು. ಇದಾಗಿತ್ತು ಇಂದು ಸಂಜೆ ಮತ್ತು ನಾಳೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಮೂಡಿಬರಲಿರೋ ಕಾರ್ಯಕ್ರಮದ ಒಂದು ಮುನ್ನೋಟ.

ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಸ್ವಾಗತ ಸ್ವಾಗತ ಸುಸ್ವಾಗತ. ಸಮಯ ಆಗಲೇ 5:07 ಆಗಿದೆ. ಬನ್ನಿ ಈಗ ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲನೇ ಗೀತೆ ನಿಮಗಾಗಿ.

ತಾಯಿಯೇ ನನ್ನ ದೇವರು ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ. ಕನಕದಾಸರೊಂದು ರಚನೆಯನ್ನು ಕೇಳೋಣ. ಎಂ ರಂಗರಾವ್ ಅವರು ಸಂಗೀತ ಇದೆ, ರಾಜ್ಕುಮಾರ್ ಭಾರತಿ ಅವರು ಹಾಡಿದ್ದಾರೆ. ಈ ರಚನೆಯನ್ನು ಮೌನಗೀತೆ ಚಿತ್ರಕ್ಕಾಗಿ ಅಳವಡಿಸಲಾಗಿದೆ.

ವಲ್ಲಭಾಚಾರ್ಯರ ಅವರ ರಚನೆಯನ್ನ ಮಲಯ ಮಾರುತ ಚಿತ್ರಕ್ಕೆ ಅಳವಡಿಸಿದ್ರು ವಿಜಯ ಭಾಸ್ಕರ್ ಅವರು. ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡನ್ನ ಹಾಡಿದರು.

ಬೇಡಿ ಬಂದವಳು ಚಿತ್ರದ ಹಾಡಿನ ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಆರ್ ಸುದರ್ಶನಂ ಅವರ ಸಂಗೀತ ಈ ಹಾಡಿಗಿತ್ತು.

ರಾಮದಾಸ್ ನಾಯ್ಡು ಅವರ ರಚನೆ, ಎಲ್ ವೈದ್ಯನಾಥನ್ ಅವರ ಸಂಗೀತದಲ್ಲಿ ವಾಣಿ ಜಯರಾಮ್ ಅವರು ಹಾಡಿದ್ರು. ಅಪರಿಚಿತ ಚಿತ್ರದ ಹಾಡನ್ನ ನೀವೀಗ ಕೇಳಿದ್ರಿ.

0: ಮೈ ಡಿಯರ್ಸ್ ವಾದಲಿಂಗ್ ವಾಟ್ ಯು ಸೇ ಪ್ರೇಮದಲ್ಲಿ ಸ್ನೇಹದಲ್ಲಿ
1: ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ರಚನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ್ರು. ರಂಗನಾಯಕಿ ಚಿತ್ರದ ಹಾಡನ್ನ ನಿವೇದಿಗ ಕೇಳಿದ್ರಿ.

0: ಹಳೆ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ನೋಡಿ, ನ್ಯಾಯವಾಣಿ ಪ್ರಸಾರ ಮಾಡಬೇಕು, ಯೋಚನೆ ಮಾಡಬೇಡಿ. ಈ ನ್ಯಾಯವಾಣಿ ಕಾರ್ಯಕ್ರಮದ ನಂತರ ತ್ರಿಮೂರ್ತಿ ಚಿತ್ರದ ಹಾಡನ್ನು ಮುಂದುವರಿಸೋಣ. ಈಗ ಕೇಳೋಣ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ.
2: ಕೆಲವು ಕಾಯಿಲೆಗಳು ಅದಕ್ಕೆ ಏನೋ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತದೆ. ಅದರಲ್ಲಿ ಏನಂದ್ರೆ ಈ ಆಟಿಸಮ್ ಸ್ವಲೀನತೆ ಅಂತ ಏನು ಹೇಳ್ತೀವಲ್ಲ, ಅದು ಮೆದುಳಿನ ಬೆಳವಣಿಗೆಗೆ ಸಂಬಂಧಿಸಿದಂತಹ ಕಾಯಿಲೆ ಅಂತಂತೇಳಿ ನಾವು ಅನ್ಕೊಂಡಿರ್ತೀವಿ. ಆರ್ಟಿಸಮ್ ಕಾಯಿಲೆ ಇದೆ ಅಂತಂತೇಳಿ ಮಕ್ಕಳಿಗೆ ಶಾಲೆಯಲ್ಲಿ ಅಲ್ಲಿ ಅಡ್ಮಿಷನ್ ಎಲ್ಲ ಬೇಕಾಗಬಹುದು, ಅದನ್ನ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಸರ್?
3: ತಾವು ಹೇಳಿದಾಗೆ ಆರ್ಟಿಸಮ್ ಅನ್ನುವಂಥದ್ದು ಇದು ಮೆದುಳಿಗೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ, ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಕಾಯಿಲೆ. ಇದಕ್ಕೆ ಕಾನೂನಾತ್ಮಕವಾಗಿ ಕೂಡ ಇಂತಹ ಮಕ್ಕಳಿಗೆ ಅಂಗವೈಕಲ್ಯ ಗುರುತಿಸಲಿಕ್ಕೆ ಕೆಲವೊಂದು ಕಾನೂನಿನ ಪ್ರಕ್ರಿಯೆಗಳಿವೆ. ಒಂದೇನೆಂದರೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆ್ಯಕ್ಟ್ಸ್ ಅಂತ 2016 ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಆ ಕಾಯ್ದೆಯ ಪ್ರಕಾರ ಆಟಿಸಮನ್ನು ಆ ಕಾಯ್ದೆ ಅಂಗವೈಕಲ್ಯ ಅಂತ ಗುರುತಿಸುತ್ತದೆ. ಹಾಗೆಯೇ 1999 ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ ಅಂತ ಇರುವಂಥದ್ದು, ಇದರಲ್ಲಿ ಆಟಿಸಮ್ ಇರುವಂಥ ವ್ಯಕ್ತಿಗಳಿಗೆ ವಿಶೇಷ ರಕ್ಷಣೆಯನ್ನು ನೀಡಲಾಗಿದೆ. ಇನ್ನೊಂದು 2017 ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್, ಇದು ಕೂಡ ಮಾನಸಿಕ ಆರೋಗ್ಯ ಸೇವೆಗಳಿಗೆ ಅಂಗವೈಕಲ್ಯ ಇರುವಂತಹ ವ್ಯಕ್ತಿಗಳಿಗೆ ಸೇವೆಗಳನ್ನು ಪಡ್ಕೊಳ್ಳುವಂತಹ ಹಕ್ಕನ್ನು ನೀಡುತ್ತದೆ.
2: ಈಗ ಇದು ಗೊತ್ತಾಗಿದೆ ಏನಂದ್ರೆ ಆರ್ಟಿಸಮ್ ನಲ್ಲಿ 2 ಬೆನಿಫಿಟ್ ಇದೆ. ಒಂದು ವಿಶೇಷ ಚೇತನರಾಗಿ ಮಾಡ್ತಾರೆ,
3: ಮಾನಸಿಕ
2: ಸಮಸ್ಯೆ ಕೂಡ ಆಗತ್ತೆ ಅಂತ. ಇದರಿಂದ ಹೊರಗೆ ಬರಬೇಕಂದ್ರೆ ಸಾಕಷ್ಟು ದೀರ್ಘಕಾಲದ ಚಿಕಿತ್ಸೆ ಮತ್ತು ಸಲಹೆ ಸೂಚನೆಗಳು ಬೇಕಾಗ್ತದೆ ನಿಜ. ಆದ್ರೆ ಪ್ರಮಾಣ ಪತ್ರ ಅಂತೂ ಮೊದಲಿಗೆ ಬೇಕಾಗತ್ತೆ. ಏನೇನು ಪ್ರಮಾಣ ಪತ್ರಗಳು
3: ಇಲ್ಲಿ? ಪ್ರಮಾಣ ಪತ್ರಗಳನ್ನು ಸಣ್ಣ ಮಗು ಇರ್ಬೋದು ಅಥವಾ ಆಟಿಸಮ್ ಇದೇ ಮಗುವಿಗೆ ಅಂತ ಗೊತ್ತಾದ ಕೂಡಲೇ ಪೋಷಕರು ಏನು ಮಾಡಬೇಕು ಅಂದರೆ, ಒಂದು ಡಿಸೆಬಿಲಿಟಿ ಸರ್ಟಿಫಿಕೇಟ್, ಒಂದು ಅಂಗವೈಕಲ್ಯ ಸರ್ಟಿಫಿಕೇಟ್ ಅನ್ನು ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು. ಇದನ್ನು ಸರ್ಕಾರಿ ಆಸ್ಪತ್ರೆ ವೈದ್ಯರ ತಂಡ ಅದು ನೀಡ್ತದೆ. ಇನ್ನು ಎರಡನೇದು ಯುನೀಕ್ ಡಿಸೆಬಿಲಿಟಿ ID ಅಂತ ಹೇಳ್ತೀವಿ, UDID ಅಂತ ಕಾರ್ಡ್ ಒಂದು ಕೇಂದ್ರ ಸರ್ಕಾರ ನೀಡುತ್ತೆ. ಇದು ರಾಷ್ಟ್ರೀಯ ಮಟ್ಟದ ಒಂದು ಅಂಗವೈಕಲ್ಯವನ್ನು ಗುರುತಿಸುವಂತಹ ಗುರುತಿನ ಚೀಟಿ. ಅದೇ ರೀತಿ ಸ್ವಾವಲಂಬನ್ ಕಾರ್ಡ್ .gov.in ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಈ ಕಾರ್ಡ್ ಅನ್ನು ಪಡ್ಕೊಳ್ಳಿಕ್ ಆಗುತ್ತೆ, ಅವಶ್ಯಕ ದಾಖಲೆಗಳನ್ನು ಅಲ್ಲಿ ಹಾಜರುಪಡಿಸಿ. UDID ಕಾರ್ಡ್ ಇದ್ರೆ ದೇಶದಾದ್ಯಂತ ಆಟಿಸಮ್ ಇರುವಂತಹ ಮಗುವಿಗೆ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನ್ಯಾಷನಲ್ ಟ್ರಸ್ಟ್ನಿಂದ ಲೀಗಲ್ ಗಾರ್ಡಿಯನ್ಶಿಪ್ ಅಂತ ಹೇಳ್ತೇವೆ, ಅಂದರೆ ಮಗ ವಯಸ್ಕನಾದ ನಂತರ ನೀವು ಕಾನೂನು ಪ್ರಕಾರ ಗಾರ್ಡಿಯನ್ ಆಗಬೇಕಾದ್ರೆ ಈ ಪ್ರಮಾಣ ಪತ್ರ ಅಗತ್ಯ ಇರುತ್ತೆ. ಹಾಗೆ ನ್ಯಾಷನಲ್ ಟ್ರಸ್ಟ್ಗೆ ಆನ್ಲೈನ್ ಮೂಲಕ ಅರ್ಜಿ ನೀಡಬಹುದು ಅಥವಾ ಕಚೇರಿಗೆ ಆಫ್ಲೈನ್ ಅರ್ಜಿಯನ್ನು ಕೂಡ ನೀಡಬಹುದು.
2: ಈ ಎಲ್ಲ ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡ ನಂತರ ಪ್ರಮಾಣ ಪತ್ರ ಸಿಕ್ಕಿದ ಮೇಲೆ ಶಾಲೆ ಕಾಲೇಜಿನಲ್ಲಿ ಯಾವ ರೀತಿ ಸಹಾಯವನ್ನು ಅವರು ನಿರೀಕ್ಷೆ ಮಾಡ್ತಾರೆ, ಸಿಗುತ್ತೆ ಸಿಗಬೇಕು ಅಂತ ಅದ್ರ ಬಗ್ಗೆ ಹೇಳಿ.
3: ಶಿಕ್ಷಣ ಸಂಸ್ಥೆಗಳನ್ನು ಈ ರೀತಿಯ ವಿಶೇಷ ಚೇತನರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಲೇಬೇಕು. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆದರೆ ಹೆಚ್ಚುವರಿ ಸಮಯ ಕೊಡುವಂಥದ್ದು ಇರಬಹುದು, ಅಥವಾ ಪರೀಕ್ಷೆ ಬರೀಲಿಕ್ಕೆ ಸಹಾಯಕರನ್ನು ಅಗತ್ಯವಿದ್ರೆ ತರಗತಿಯಲ್ಲಿ ಕೊಡುವಂಥದ್ದು ಇರಬಹುದು, ಅಥವಾ ವಿಶೇಷ ಶಿಕ್ಷಕರನ್ನ ಅಂದರೆ ಸ್ಪೆಷಲ್ ಎಜುಕೇಟರ್ಗಳ ಮೂಲಕ ಸಹಾಯವನ್ನು ಕೊಡುವಂಥದ್ದು, ಕಟ್ಟಡ ಮತ್ತು ಯಾವುದು ಟಾಯ್ಲೆಟ್ ಇಂಥದ ಫೆಸಿಲಿಟಿಗಳನ್ನು ಸರಿಯಾಗಿ ಅವರಿಗೆ ಬಳಸಿಕೊಳ್ಳಿಕ್ಕೆ ಅವಕಾಶವನ್ನು ನೀಡುವಂಥದ್ದು ಕೊಡಬೇಕು.
2: ಅದೇ ಶುಲ್ಕದಲ್ಲಿ ರಿಯಾಯಿತಿ ಇತ್ಯಾದಿ ಎಲ್ಲ ಸೌಲಭ್ಯಗಳು
3: ಖಂಡಿತವಾಗಿ
2: ಈ ರೀತಿ ಎಲ್ಲ ಮಕ್ಕಳಿಗೆ ಅವರ ಒಂದು ಶಿಕ್ಷಣದ ಹಕ್ಕು ಇದ್ದೇ ಇರಬೇಕು. ಮತ್ತೆ ಏನಾದರೂ ಅಡ್ಮಿಷನ್ಗೆ ನಿರಾಕರಣೆ ಮಾಡಿದ್ರೆ ಅಲ್ಲಿ ಬಹುಶಃ ಸಮಸ್ಯೆ ಆಗುತ್ತಲ್ಲ, ಹಾಗಾಗಿ ದೂರು ಕೂಡ
3: ಸಲ್ಲಿಸುವಂತಹ ಅವಕಾಶಗಳು ಇವೆ, ಸ್ಟೇಟ್ ಕಮಿಷನ್ ಆಫ್ ಫಾರ್ ಡಿಸೆಬಿಲಿಟಿಗೆ ಕೊಡಬಹುದು.
2: ತುಂಬಾ ಧನ್ಯವಾದಗಳು ಸರ್, ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ನಮ್ಮ ಕೇಳುಗರ ಪರವಾಗಿ ವಕೀಲರಾದ ಕೃಷ್ಣ ಪ್ರಸಾದ್ ಅವರೇ, ನಿಮಗೆ ನಮಸ್ಕಾರ, ಧನ್ಯವಾದಗಳು.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮ್ಯೂಸಿಕ್.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ವಿ ಮನೋಹರ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತದಲ್ಲಿ ರತ್ನಮಾಲಾ ಪ್ರಕಾಶ್ ಹಾಗೂ ಸಂಗಡಿಗರು ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ್ರು. 7 ಸುತ್ತಿನ ಕೋಟೆ ಚಿತ್ರದ ಹಾಡನ್ನ ನಿವೇದಿಕ ಕೇಳಿದ್ರಿ.

ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಅಪೂರ್ವ ಸಂಗಮ ಚಿತ್ರದ ಹಾಡನ್ನ ನಿವೇದಿಗ ಕೇಳಿದ್ರಿ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸಾಕಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂತಹ ಹಾಗೆ ಕಾರ್ಯಕ್ರಮ ಕೇಳಿಸಿಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಯಾರ್ಯಾರು ಸಂದೇಶ ಕಳಿಸಿದ್ರು ನೋಡೋಣ ಮುಂದಿನ ಭಾಗದಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಉಪಕ್ರಮವು ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ವರದಿ ಸಲ್ಲಿಕೆಯ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ್ದ ರಾಮನಗರದ ರೈತ ಮುಖಂಡರು ಹಾಗೂ ನಾಗರಿಕರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಹವಾಲುಗಳನ್ನು ಸ್ವೀಕರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ನಿಖರತೆ ಪಾರದರ್ಶಿತೆಗಾಗಿ ಪರಿಷ್ಕರಣೆ ಅತ್ಯಂತ ಮಹತ್ವದ್ದಾಗಿದೆ. ಬಿಎಲ್ಒಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವ ಮೂಲಕ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತೆರಿಗೆ ಸಲಹೆಗಾರರ ಸಂಘದ ವತಿಯಿಂದ ಜಿಎಸ್ಟಿ 9ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ನಡೆಯಿತು. ಬೆಂಗಳೂರು ವಲಯ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತ ಎಂ ಮಲ್ಲೇಶ್ ಮಾತನಾಡಿ, ನಕಲಿ ಬಿಲ್ಗಳು ತೆರಿಗೆ ವಂಚನೆಗಳನ್ನು ತಡೆಗಟ್ಟಲು ಇಲಾಖೆಯೊಂದಿಗೆ ತೆರಿಗೆ ಪಾವತಿದಾರರು ಸಹಕರಿಸಿ ದೇಶದ ಆರ್ಥಿಕ ಸದೃಢತೆಗೆ ನೆರವಾಗಬೇಕೆಂದು ಮನವಿ ಮಾಡಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 444 ಅಂಕ ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,923 ಅಂಕ ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 140 ಅಂಕ ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,006 ಅಂಕ ದಾಖಲಾಗಿದೆ. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಆಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಖುಂತ್ವ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಸುದ್ದಿ ಮುಖ್ಯಾಂಶಗಳು 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಯಾರೆಲ್ಲ ಸಂದೇಶ ಕಳಿಸಿದ್ರು ನಮ್ಮ ಕಾರ್ಯಕ್ರಮನ ಕೇಳಿ ಅಂತ ನೋಡೋದಾದ್ರೆ, ಹರೀಶ್ ಅವರು, ನಾಗರತ್ನ ಅವರು, ಲಕ್ಷ್ಮೀ ಚಂದ್ರಶೇಖರ್ ಅವರು, ರಾಜೇಶ್, ಕವಿತಾ ಅವರು, ಬಾಬು ಮಲಪನಹಳ್ಳಿಯಿಂದ ಸುಧಾ ಅವರು, ಚನ್ನಪ್ಪ ಅವರು, ತೀರ್ಥೇಶ್, ಉಮೇಶ್ ಅವರು, ಅರುಣ, ಮೈತ್ರಿ ಜೇಸಿನಗರದಿಂದ, ರಾಣಿ ಹಳೇಬೀಡಿನಿಂದ, ರಾಜು ಚಿಕ್ಕಾಂಕನಹಳ್ಳಿಯಿಂದ, ಅಥಣಿ ಅನಿತಾ ಚಂದ್ರಕಾಂತ್ ಹಾಗೂ ಕೌಸಲ್ಯ ಬನಶಂಕರಿ, ಎಲ್ಲ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಗಾನ ಭಜನ ನೋಡಿ, ನಮ್ಮ ಜೀವನದಲ್ಲಿ ಮಕ್ಕಳು ನಮ್ಮ ಕನಸುಗಳ ಪ್ರತಿಬಿಂಬ ಅಂತ ಹೇಳ್ತೀವಿ. ಆದರೆ ಕೆಲವೊಮ್ಮೆ ಅವರ ಸಣ್ಣ ಸಣ್ಣ ಭಾವನೆಗಳನ್ನು ನಾವು ತಪ್ಪಾಗಿ ಅರ್ಥೈಸ್ತೀವಿ. ಪ್ರೀತಿ, ಕಾಳಜಿ ಮತ್ತು ಈ ಶಿಸ್ತಿದೆಯಲ್ಲ, ಇವುಗಳ ನಡುವಿನ ಸರಿಯಾದ ಸಮತೋಲನ ಇರುತ್ತಲ್ಲ, ಅದೇ ಸುಂದರ ಪೋಷಕತ್ವ ಅಂತ ಕೂಡ ಹೇಳ್ಬೋದು. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಒಂದು ವಯಸ್ಸಿನ ನಂತರ, ಒಬ್ಬೊಬ್ಬರ ಮಕ್ಕಳಿಗೆ ಒಂದೊಂದು ರೀತಿ ಇರಬಹುದು, ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳೋದನ್ನು ನೆಲೆಸ್ಬಿಡ್ತಾರೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ ಮತ್ತು ಮಹತ್ವವಾದ ವಿಚಾರ. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋಕೆ, ಅವ್ರ ಜೊತೆ ನಂಬಿಕೆಯ ಬಾಂಧವ್ಯನ ಬೆಳೆಸ್ಕೊಳ್ಳೋಕೆ ಸಹಾಯವಾಗುವಂತಹ ಕೆಲವು ವಿಚಾರಗಳನ್ನು ನಾವು ಹಂಚಿಕೊಳ್ಳೋಣ. ನಿಮ್ಮಲ್ಲಿ ಏನಾದರೂ ಅಂತಹ ವಿಚಾರ ಇದ್ದರೆ ನೀವು ಸಹ ನಮ್ಮಲ್ಲಿ ಹಂಚ್ಕೋಬಹುದು. ಹಾಗಾದರೆ ನಮ್ಮೊಂದಿಗೆ ಇರಿ. ಮಕ್ಕಳ ಮನದ ಮಾತುಗಳನ್ನು ಕೇಳೋ, ಅರ್ಥ ಮಾಡಿಕೊಳ್ಳೋ ಈ ಅರ್ಥಪೂರ್ಣ ಪಯಣವನ್ನು ಈಗಲೇ ಆರಂಭಿಸೋಣ.

ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡನ್ನ ಕೇಳಿದ್ರಿ. ಜಸ್ಕರಣ್ ಸಿಂಗ್ ಅವರು ಹಾಡಿದ್ರು, ನಾಗೇಂದ್ರ ವಿ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಚನ್ಯ ಅವರ ಸಂಗೀತ ಈ ಹಾಡಿಗಿತ್ತು. ಮಕ್ಕಳು ಯಾಕೆ ನಮ್ಮ ಜೊತೆ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರೆ ನಿಮ್ಮ ಪ್ರಕಾರ? ನೀವು ನಮಗೆ ಸಂದೇಶನ ಕಳಿಸಬಹುದು. ಯಾಕಂದರೆ ನಿಮ್ಮ ಒಂದು ಸಂದೇಶ ನಮ್ಮ ಕಾರ್ಯಕ್ರಮ ಕೇಳ್ತಾರೋ ಎಷ್ಟೋ ಪೋಷಕರಿಗೆ ಒಂದು ದಾರಿ ಆಗಬಹುದು. ಅಥವಾ ಅವರು ತಮ್ಮ ಮಕ್ಕಳನ್ನು ಅವರ ಸಮಸ್ಯೆಯನ್ನು ನೋಡೋ ರೀತಿನ ಬದಲಾಯಿಸಬಹುದು. ಹಾಗಾಗಿ ಎಲ್ಲರ ಮನೆಯಲ್ಲಿ ಮಕ್ಕಳಿರ್ತಾರಲ್ವ, ಎಲ್ಲರಿಗೂ ಉಪಯೋಗ ಆಗುವಂತಹ ಕಾರ್ಯಕ್ರಮ. ನಿಮ್ಮ ಸಂದೇಶಗಳ ಜೊತೆಗೆ ಯಾಕೆ ನಿಜವಾಗ್ಲೂ ಮಕ್ಕಳು ಕೆಲವು ವಯಸ್ಸಿನ ನಂತರ ಸಮಸ್ಯೆಯನ್ನು ಹೇಳ್ಕೊಳ್ಳೋದನ್ನು ನಿಲ್ಲಿಸ್ಬಿಡ್ತಾರೆ, ಹಂಚಿಕೊಳ್ಳೋದನ್ನು ನಿಲ್ಲಿಸ್ಬಿಡ್ತಾರೆ ಅನ್ನೋದನ್ನು ನೋಡೋಣ. ಹೆಚ್ಚು ಹಾಡು ನಿಮಗೋಸ್ಕರ ಪ್ರಸಾರ ಆಗುತ್ತೆ. ಬನ್ನಿ, ಇನ್ನೊಂದು ಸಂಜಿತ್ ಹೆಗಡೆ ಅವರು ಹಾಡಿರುವಂತಹ ಒಂದು ಹಾಡನ್ನು ಕೇಳೋಣ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಇದೆ, ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ, ಹರ್ಷಿಕಾ ದೇವನಾಥ್ ಮತ್ತು ಸಂಜಿತ್ ಹೆಗಡೆ ಹಾಡಿದ್ದಾರೆ. ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ ನಿಮಗಾಗಿ.

ಸಮಯ 6:15 ಆಗಿದೆ. ಬನ್ನಿ ಈಗ ಕೇಳೋಣ ಒಂದು ಪ್ರಾಯೋಜಿತ ಕಾರ್ಯಕ್ರಮ. ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು.

0: ಕೋರ್ಸ್
1: ಕಬ್ಬಿಣದ ಕಡಲೆಯಲ್ಲ.
2: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
3: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ,
0: ಬೆಂಗಳೂರು ಚಾಪ್ಟರ್,
3: ವಸಂತ ನಗರ, ಬೆಂಗಳೂರು. ವೆಬ್ಸೈಟ್ www.bangaloreicai.org.
1: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಶ್ರೋತೃಗಳೇ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆಯ ಗೌರವಾನ್ವಿತ ಅಧ್ಯಕ್ಷರಾದ ಸಿಎ ಕವಿತಾ ಪರಮೇಶ್ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಮೇಡಮ್ ನಮಸ್ಕಾರ.
4: ನಮಸ್ತೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಡಮ್ ಪ್ರಮುಖವಾಗಿ ಸಿಎ ದಿನಾಚರಣೆ ಅಂದ್ರೆ ಲೆಕ್ಕ ಪರಿಶೋಧಕರ ದಿನಾಚರಣೆ ಬಗ್ಗೆ, ಅದರ ಜೊತೆಗೆ ಸಿಎನ್ನ ಹೇಗೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ, ಈ ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ. ಮೊದಲಿಗೆ ತಾವೀಗ ICAIನ 57ನೇ ಅಧ್ಯಕ್ಷರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಅಂದ್ರೆ 57 ವರ್ಷದ ಮೊದಲು ನಮ್ಮ ಬೆಂಗಳೂರಿನಲ್ಲಿ ಶಾಖೆ ಆರಂಭ ಆಯ್ತಾ, ಹೇಗೆ ಮೇಡಮ್?
4: ಬೆಂಗಳೂರು ಶಾಖೆ ಪ್ರಾರಂಭ ಆಗಿದ್ದು 65 ವರ್ಷ ಆಗಿದೆ. ಅದರಲ್ಲಿ 57ನೇ ಅಧ್ಯಕ್ಷ ನಾನು ಯಾಕೆ ಅಂತ ಹೇಳಿದ್ರೆ, ಕೆಲವರು ಎಕ್ಸ್ಟ್ರಾ ಟರ್ಮ್ಸ್ ಸರ್ವ್ ಮಾಡಿದ್ದಾರೆ. ಮುಂಚೆ ಅಂದ್ರೆ ಬಿಗಿನಿಂಗ್ ಅಲ್ಲಿ ವರ್ಷ ವರ್ಷ ಚೇಂಜ್ ಆಗ್ತಾ ಇರಲಿಲ್ಲ. ಕೆಲವೊಬ್ರು ಅಧ್ಯಕ್ಷರು 2 ಟರ್ಮ್ 3 ಟರ್ಮ್ ಮಾಡಿರುವಂತ ಇದಿದೆ. ಹಾಗಾಗಿ ನಾನು 57ನೇ ಅವಳು. ಆದ್ರೆ ಈ ಜುಲೈ 1 ತಾರೀಕಿಂದ ಬೆಂಗಳೂರು ಶಾಖೆ 65ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಹಂಗಾಗಿ ನಾವು ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಜುಲೈ 1 ನಮ್ಗೆ 2 ವಿಚಾರದಲ್ಲಿ ಮಹತ್ವವಾಗಿದೆ. ಈ ಜುಲೈ 1 ಒಂದು ಸಿಎ ಡೇ, ದೇಶಾದ್ಯಂತ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಇನ್ನೊಂದು ಬೆಂಗಳೂರು ಶಾಖೆ 65ನೇ ವರ್ಷಕ್ಕೆ ಕಾಲಿಡ್ತಾ ಇರೋದ್ರಿಂದ ಅದು ಒಂದು ಇಂಪಾರ್ಟೆಂಟ್ ಮೈಲಿಗಲ್ಲು ಅಂತ ನಂಬಿದ್ದೀವಿ. ಅದಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರೋದು.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
5: ಏನ್ ಮಹಿಮಾ, ಹ್ಮ್, ಅಂತೂ ಬಿಕಾಮ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಮಾಡ್ಬಿಟ್ಟೆ, ಮುಂದೆ ಏನ್ ಮಾಡ್ಬೇಕಂತ ಇದೀಯಾ?
6: ಸರ್, PUC ಲೇ ನಾನು CA ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾಹಿತಿ ಕೊರತೆ ಮತ್ತೆ ನನ್ಗೆ ಇಂಗ್ಲಿಷ್ ಭಾಷೆನು ಅಷ್ಟಾಗಿ ಬರಲ್ಲ ಸರ್. ನಮ್ಮಂತ ಹಳ್ಳಿ ಮಕ್ಕಳು ಇಂಗ್ಲಿಷ್ ಬರ್ದೇ ಇದ್ರು CA ಮಾಡ್ಬೋದಾ ಸರ್?
5: ನೋಡ್ ಮಹಿಮಾ, ಅದ್ರ ಚಿಂತೆ ಬಿಟ್ಬಿಡು. ಭಾಷೆ ಒಂದು ಸಂವಹನ ಅಷ್ಟೇ. ಇಂಗ್ಲಿಷ್ ನ ಕಲಿಬಹುದು, ಅದೇನ್ ದೊಡ್ಡದೇನಲ್ಲ. ನೀನ್ ಖಂಡಿತ CA ಮಾಡ್ಬೋದು. ನೀನ್ ಮೊದ್ಲು ಈಗ್ಲೇ

0: ಫೋನ್ ಮಾಡಿ ನಿನ್ ಎಲ್ಲಾ ರೀತಿನೂ ಮಾಹಿತಿನೂ ತಗೋ.
1: ಜುಲೈ 1 ರಾಷ್ಟ್ರೀಯ ಲೆಕ್ಕ ಪರಿಶೋಧಕರ ದಿನಾಚರಣೆ, ಈ ಸಂದರ್ಭದಲ್ಲಿ ನಮ್ಮ ಲೆಕ್ಕ ಪರಿಶೋಧಕರಿಗೆ ಏನು ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಮೇಡಮ್?
2: ಫಸ್ಟ್ ಆಫ್ ಆಲ್, ಸಿ ಎ ಡೇ ಆಗಿರೋದ್ರಿಂದ ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆ್ಯಂಡ್ ಚಾರ್ಟರ್ಡ್ ಅಕೌಂಟೆಂಟ್ ಸ್ಟೂಡೆಂಟ್ಸ್ಗೆ ಹ್ಯಾಪಿ ಸಿ ಎ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ದ ಡೇ ಫಾರ್ ಅಸ್ ಟು ಸೆಲೆಬ್ರೇಟ್ ಅಂಡ್ ಬಿ ಪ್ರೌಡ್ ಆಫ್ ದ ಪ್ರೊಫೆಷನ್ ವಾಟ್ ವಿ ಆರ್ ರೆಪ್ರೆಸೆಂಟಿಂಗ್, ಬಿಕಾಸ್ ಆಲ್ ಸೆಡ್ ಅಂಡ್ ಡನ್ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ವಾಟ್ ಎನಿಬಡಿ ಹ್ಯಾಸ್ ಗಾಟ್ ಇಟ್. ಲೆಕ್ಕ ಪರಿಶೋಧಕರು ತುಂಬ ಫೋಕಸ್ಡ್ ಜನ, ಮೋಸ್ಟ್ ಪ್ರಾಬ್ಲಿ ಆ ಪ್ರೊಫೆಷನ್ ಆ ಥರ ಡಿಮ್ಯಾಂಡ್ ಮಾಡುತ್ತೆ. ಯು ಹ್ಯಾವ್ ಟು ಬಿ ಫೋಕಸ್ಡ್, ಯು ಹ್ಯಾವ್ ಟು ಬಿ ಮೆಟಿಕ್ಯುಲಸ್, ಯು ಟೇಕ್ ದ ಬರ್ಡನ್ ಆಫ್ ಆರ್ ದ ಪ್ರೆಷರ್ ಆಫ್ ಎವ್ರಿಬಡಿ. ಅಂದರೆ ನಮ್ಮ ಕ್ಲೈಂಟ್ಸ್ ಅತಿ ಮುಖ್ಯ ಆಗ್ತಾರೆ, ಯಾಕೆಂದರೆ ವೆದರ್ ಐ ಆಮ್ ವರ್ಕಿಂಗ್ ಇನ್ ಎನ್ ಇಂಡಸ್ಟ್ರಿ ಆರ್ ಐ ಆಮ್ ವರ್ಕಿಂಗ್ ಆನ್ ಮೈ ಓನ್ ಆಸ್ ಅ ಪ್ರಾಕ್ಟಿಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್, ಏನಾಗುತ್ತೆ, ನಾವು ಅಸೋಸಿಯೇಟ್ ಆಗಿರೋ ಬಿಸ್ನೆಸ್ ಯೂನಿಟ್ಸ್ದು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಬರುತ್ತೆ. ಸೊ ಯಾವಾಗಲೂ ಒಂದು ಅತಿಯಾದ ಪ್ರೆಷರ್ ಇರುತ್ತೆ ಅಂತ ಅಂದ್ಕೊಂತೀನಿ. ಈ ದಿನ ನಾನು ಏನು ಹೇಳಕ್ ಬರ್ತೀನಿ ಅಂದರೆ ದಟ್ ಈಸ್ ಲೈಫ್ ಲಾಂಗ್, ಯಾವತ್ತೂ ಅದನ್ನು ಲೈಫ್ ಇಸ್ ಗೋಯಿಂಗ್ ಆನ್ ಅಂಡ್ ದಟ್ ಪ್ರೆಷರ್ ಇಸ್ ಆಲ್ವೇಸ್ ಆನ್. ಬೆಟರ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಗಿವ್ ಸಮ್ ಟೈಮ್ ಪಾಸ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಟ್ ದಿ ಸೇಮ್ ಟೈಮ್ ಸಿ ಎಗಳಲ್ಲಿ ಬೇರೆಯಾದ ಅಂದರೆ ಈಗ ಒಂದು ಆರ್ಟ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಈ ತರ ಪ್ರತಿಭೆಗೆ ಅಂತೂ ಖಂಡಿತ ಕೊರತೆನೇ ಇಲ್ಲ. ಸೊ ಅವರಲ್ಲಿರೋ ಆ ಪ್ರತಿಭೆಗಳನ್ನೂ ಜೊತೆಗೆ ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಎಷ್ಟು ಫೋಕಸ್ಡ್ ಆಗಿಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರಲ್ಲ, ಓ ನನಗೆ ಇದು ಗೊತ್ತಿದೆ ಅನ್ನೋದಂದ್ರೆ ಗೊತ್ತು ಕಲಿತು ಇರ್ತಾರೆ. ಬಟ್ ಸಿ ಎ ಕೋರ್ಸ್ ಬಂದಾಗ ಪ್ರೆಷರಿಗೆ ಹೆಂಗೆ ಅಂತ ಹೇಳಿದ್ರೆ ಓ ನಾನು ಸಿ ಎ ಓದೋದು ಬಿಟ್ಟರೆ ಬೇರೆ ಏನು ಮಾಡಬಾರ್ದು ಅನ್ನೋ ರೀತಿ ಇರುತ್ತೆ. ಆ ಇದನ್ನು ಕಮ್ಮಿ ಮಾಡಿಕೊಂಡು ಬೇರೆ ನಮ್ಮಲ್ಲಿರೋ ಏನೇ ಟ್ಯಾಲೆಂಟ್ ಇದ್ರೂ ಅದನ್ನು ಜೊತೆಗೆ ನರ್ಚರ್ ಮಾಡಬೇಕು, ಆರೋಗ್ಯನೂ ಕಾಪಾಡ್ಕೊಂಡು ಹೋಗಬೇಕು ಅಂತ ನಾನು ತಿಳಿಸ್ತೀನಿ.
1: ಥ್ಯಾಂಕ್ ಯು ಮೇಡಮ್, ಇಲ್ಲಿಯವರೆಗೆ ಸಿ ಎ ಡೇ ಪ್ರಯುಕ್ತ ಹಲವಾರು ಮಾಹಿತಿಯನ್ನು ನೀಡಿದಿರಿ, ತಮಗೆ ಧನ್ಯವಾದಗಳು, ನಮಸ್ಕಾರ.
2: ತುಂಬ ಥ್ಯಾಂಕ್ಸ್.
1: ಕೇಳಿದ್ರೆ ಇಲ್ಲಿಯವರೆಗೆ ಸಿ ಎ ಕವಿತಾ ಪರಮೇಶ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್.
3: ಸಿ ಎ ಕೋರ್ಸ್
1: ಕಬ್ಬಿಣದ ಕಡಲೆ ಎಲ್ಲ.
3: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
1: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ,
3: ಬೆಂಗಳೂರು.

ವಾಸುಕಿ ವೈಭವ್ ಅವರು ಸಂಗೀತ ನೀಡಿ ಈ ಹಾಡನ್ನ ಹಾಡಿದ್ರು. ಮುಂದಿನ ನಿಲ್ದಾಣ ಚಿತ್ರದ ಹಾಡನ್ನ ಕೇಳಿದ್ರಿ. ಪ್ರಮೋದ್ ಮರವಂತೆ ಸಾಹಿತ್ಯ ಈ ಹಾಡಿಗೆ ಇತ್ತು. ಬಹಳಷ್ಟು ಮಂದಿ ಕೇಳುಗರು ಸಂದೇಶನ ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶ ನೋಡೋಣ. ಸರಿಯಾಗಿ 6:50 ನೋಡಿ, ಮಕ್ಕಳು ಪೋಷಕರೊಂದಿಗೆ ತಮ್ಮ ಸಮಸ್ಯೆಯನ್ನು ಹಂಚಿಕೊಳ್ಳೋದನ್ನು ನಿಲ್ಲಿಸೋದಕ್ಕೆ ಪ್ರಮುಖ ಕಾರಣ ಅಂದರೆ ಅತಿಯಾದ ಪ್ರತಿಕ್ರಿಯೆಯ ಭಯ ಅಂತೆ. ಹೌದು, ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಅವರು ಸಣ್ಣ ಸಮಸ್ಯೆಯನ್ನು ಹೇಳಿದಾಗ ಪೋಷಕರು ಅತಿಯಾದ ಆತಂಕ ಪಡೋದು ಅಥವಾ ಕೋಪ ಮಾಡಿಕೊಳ್ಳೋದು ಅಥವಾ ಅತಿಯಾದ ಉಪದೇಶ ಕೊಡೋಕೆ ಬಂದಾಗ ಸಮಸ್ಯೆ ಹೇಳಿದ್ರೆ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ ಅಂತ ಮಕ್ಕಳು ಭಾವಿಸ್ತಾರಂತೆ. ಹಾಗಾಗಿ ಅವರು ಮೌನ ವಹಿಸ್ತಾರೆ ಅಂತ ಹೇಳುತ್ತೆ ಒಂದು ಸಮೀಕ್ಷೆ. ಮುಂದೆ ಏನೇನಿದೆ ಈ ಸಮೀಕ್ಷೆಯಲ್ಲಿ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಈ ಹಾಡು.

ಸವಾರಿ ಚಿತ್ರದ ಹಾಡನ್ನು ಕೇಳಿದ್ರಿ. ಕಾರ್ತಿಕ್ ಹಾಗೂ ರೀತಾ ಅವರು ಹಾಡಿದ್ರು. ಕವಿರಾಜ್ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತ ಈ ಹಾಡಿಗಿತ್ತು. ನಾವಾಗಲೇ ಮಾತಾಡ್ತಾ ಇದ್ವಿ, ಮಕ್ಕಳು ಯಾಕೆ ಪೋಷಕರ ಹತ್ರ ತಮ್ಮ ಸಮಸ್ಯೆನ ಹಂಚಿಕೊಳ್ಳೋದನ್ನು ನಿಲ್ಲಿಸ್ಬಿಡ್ತಾರೆ ಅಂತ. ನಾನು ಮೊದಲೇ ಹೇಳಿದ ಹಾಗೆ ಇದು ಫಿಯರ್ ಆಫ್ ಏನಂತಾರೆ, ಓವರ್ ರಿಯಾಕ್ಷನ್ ಅಂತೆ, ಅಂದರೆ ಅತಿಯಾದ ಪ್ರೀತಿ ಅಥವಾ ಕಾಳಜಿ ಅಥವಾ ಭಯ, ಈ ರೀತಿ ಪೋಷಕರು ನಡ್ಕೊಂಡಾಗ ಮಕ್ಕಳು ತಂಪಾಡಿಗೆ ತಾವು ಸಮಸ್ಯೆ ಜೊತೆ ಇದ್ದುಬಿಡ್ತಾರೆ, ಅಥವಾ ನಾನೇ ಏನಾದರೂ ಮಾಡೋಣ ಇದ್ರ ಬಗ್ಗೆ ಅಂತ ಆ ಸಮಸ್ಯೆಗೆ ಪರಿಹಾರ ಹುಡ್ಕಕ್ಕೆ ಹೋಗ್ತಾರಂತೆ. ಇನ್ನೊಂದು ಕಾರಣ ನೋಡೋದಾದರೆ ಡಿಸೈರ್ ಫಾರ್ ಇಂಡಿಪೆಂಡೆನ್ಸ್ ಅಂತೆ, ಅಂದರೆ ಸ್ವಾವಲಂಬಿಯಾಗುವಂತಹ ಬಯಕೆ. ಮಕ್ಕಳು ಬೆಳೀತಾ ವಿಶೇಷವಾಗಿ ನೋಡಿ ಈ ಟೀನೇಜ್ ಅಂತಾರಲ್ಲ, 13-20 ವಯಸ್ಸವರೆಗೂ ಅವ್ರ ಮೆದುಳಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತಂತೆ. ಅವ್ರು ತಮ್ಮ ಸಮಸ್ಯೆನ ತಾವೇ ಬಗೆಹರಿಸ್ಕೋಬೇಕು ಅನ್ನೋದನ್ನು ಹೆಚ್ಚಾಗಿ ಇಷ್ಟಪಡ್ತಾರಂತೆ. ಅಷ್ಟೇ ಅಲ್ಲದೆ ಪೋಷಕರಿಗೆ ಇದೇನಾದರೂ ಗೊತ್ತಾದರೆ ಅವರು ತಮ್ಮ ಸ್ವಾತಂತ್ರ್ಯನ ಅಡ್ಡಿಪಡಿಸ್ಬೋದು, ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸ್ಬೋದು, ಅಡ್ಡಿಯಾಗ್ಬೋದು, ಅಥವಾ ತಮ್ಮನ್ನು ಇನ್ನೂ ಚಿಕ್ಕ ಮಕ್ಕಳಂತೆ ಅವರು ನಡೆಸ್ಕೊಳ್ಬಹುದು ಅನ್ನೋ ಭಯ ಅವ್ರಿಗಿರುತ್ತಂತೆ. ಹಾಗಾಗಿ ಈ 13-20 ವಯಸ್ಸಿನಲ್ಲಿ ಮೆದುಳಿನಲ್ಲಿ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ವ್ಯತ್ಯಾಸಗಳಾಗುತ್ತೆ. ಎಲ್ಲರ ತಂದೆ ತಾಯಿಯರ ಅನುಭವ ಇದು. ಮಕ್ಕಳು ಒಂದೊಂದಿಷ್ಟಿಷ್ಟಕ್ಕೂ ಕಿರಿಕಿರಿ ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ. ಕೆಲವು ಮಕ್ಕಳು ಕೊಠಡಿಯೊಳಗೋಗಿ ಬಾಗಿಲನ್ನ ಧಡಾರ್ ಅಂತ ಹಾಕೋತಾರೆ. ಇನ್ನು ಕೆಲವರು ಒಂದೊಂದು ಮಗು ಪ್ರತಿಕ್ರಿಯೆ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಇದಕ್ಕೆಲ್ಲ ಪೋಷಕರು ತಯಾರಾಗಿರಬೇಕು. ಇನ್ನು ಯಾವೆಲ್ಲ ಕಾರಣಗಳಿದೆ ಮಕ್ಕಳು ತಮ್ಮ ಸಮಸ್ಯೆನ ಹಂಚಿಕೊಳ್ಳೋದಕ್ಕೆ ಏನು ತಡೀತಾ ಇದೆ ಅನ್ನೋದನ್ನು ನೋಡೋಣ ಮುಂದಿನ ಭಾಗದಲ್ಲಿ. ಸಾಕಷ್ಟು ಸಂದೇಶಗಳಂತೂ ಬರ್ತಾನೇ ಇದೆ. ಸರಿಯಾಗಿ 6:50 ನಿಮ್ಮ ಸಂದೇಶಗಳನ್ನು ನೋಡ್ತೀನಿ, ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಬನ್ನಿ, ಈಗೊಂದು ಮಧುರವಾದ ಗೀತೆ ನಿಮಗಾಗಿ. ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ ಈ ಹಾಡನ್ನು, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ರೋಮಿಯೋ ಚಿತ್ರದ ಗೀತೆ ನಿಮಗಾಗಿ.

ಕೆಲವು ನಮ್ಮ ಕೇಳುಗರು ಸಂದೇಶ ಕಳಿಸ್ತಾ ಇದ್ದಾರೆ, ಏನ್ ಇವತ್ತಿನ ವಿಷಯ ಅಂತ. ವಿಷಯ ಇಷ್ಟೇ, ಒಂದು ವಯಸ್ಸಿನ ನಂತರ ಮಕ್ಕಳು ತಮ್ಮ ಸಮಸ್ಯೆಯನ್ನ ಪೋಷಕರ ಜೊತೆ ಹಂಚಿಕೊಳ್ಳೋದಿಲ್ಲ, ಇದಕ್ಕೆ ಕಾರಣ ಏನು ಅಂತ ನಾವು ಕೇಳಿದ್ವಿ. ಸಂದೇಶಗಳು ಬರ್ತಾ ಇದೆ, ನಿಮ್ಮ ಸಂದೇಶಗಳನ್ನ ತಗೋತೀನಿ 6:50 ಗಂಟೆಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ

0: ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು, ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ, ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು, ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ, 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ 9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು, ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ 5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು, ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಳು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಾಜ್ಯಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೂನ್ 30ರ ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
5: ಸಂದೇಶ ಕಳಿಸಿ ಅಂತ ಹೇಳಿದೆ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದರೆ. ಅಥಣಿಯಿಂದ ನಮಗೆ ಸಂದೇಶನ ಕಳಿಸಿ, ನಿಜಕ್ಕೂ ಮಕ್ಕಳ ಮನಸ್ಸು ನಿಷ್ಕಲ್ಮಶ, ಜೀವನ ಅಂದರೆ ಮಕ್ಕಳು ಅಂತ ನಮಗೆ ಸಂದೇಶನ ಕಳಿಸಿರೋರು ಅನಿತಾ ಚಂದ್ರಕಾಂತ್ ಕುಟುಂಬದವರು. ಅವ್ರು ಯಾವಾಗಲೂ ಚಾಕ್ಲೇಟ್ ಇಟ್ಕೊಂಡಿರ್ತಾರಂತೆ ಅವ್ರ ಹತ್ರ ಮಕ್ಕಳಿಗೆ ಕೊಡೋಕ್ಕೆ, ಹಾಗಾಗಿ ಎಲ್ಲರೂ ಅವ್ರನ್ನ ಚಾಕ್ಲೇಟ್ ಅಜ್ಜ ಅಂತ ಕರೀತಾರಂತೆ. ಮತ್ತು ದೊಡ್ಡವರಾದಾಗ ದ್ವೇಷ, ಅಸೂಯೆ, ದುಡ್ಡು ಇದರ ಬೆನ್ನು ಹತ್ತಿ ನಿಜ ಜೀವನದ ಅರ್ಥ ಕಳ್ಕೊತಾರೆ. ಚಿಕ್ಕ ಮಕ್ಕಳಿದ್ದಾಗ ಅನುಭವ, ನನ್ನಿಂದ ತಪ್ಪಿದರೆ ದಯಮಾಡಿ, ಈ ರೀತಿ ಸಂದೇಶನ ಕಳಿಸಿದ್ದಾರೆ ಇವರು. ಅವರ ಅನುಭವನ ಹೇಳ್ಕೊಂಡಿದ್ದಾರೆ, ಧನ್ಯವಾದ. ಹಾಗೆ ಜೈರಾಮ ಮೂರ್ತಿ ಜಿ ಪಿ ಪಾರ್ಕ್ನಿಂದ ಹೇಳ್ತಾ ಇದ್ದಾರೆ, ಈಗಿನ ಕಾಲದ ಮಕ್ಕಳು ಸಮಸ್ಯೆನ ಯಾಕೆ ಹಂಚ್ಕೊಳ್ಳಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿದೆ ಅದಕ್ಕೆ ಅಂತ ತಮ್ಮ ಅನುಭವನ ಹೇಳಿದ್ದಾರೆ. ಇನ್ನು ಆನಂದ ಕುಲಕರ್ಣಿ ಅವರು ಸ್ವಲ್ಪೇಟದಿಂದ ಹೇಳ್ತಾ ಇದ್ದಾರೆ, ಈ ವಯಸ್ಸಿಗೆ ಬಂದ ಮಕ್ಕಳು ತಂದೆ ತಾಯಿಯ ಎದುರು ತಮ್ಮ ಸಮಸ್ಯೆ ಹೇಳ್ಕೊಳ್ಳೋದಿಲ್ಲ. ಕಾರಣ ಇಷ್ಟೇ, ಒಂದು ರೀತಿಯ ಭಯ, ನಾಚಿಕೆ, ಮತ್ತು ತಂದೆ ತಾಯಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ತಮ್ಮ ಸಮಸ್ಯೆಯನ್ನು ಅವರು ಹೇಳ್ಕೊಳ್ಳೋದಿಲ್ಲ. ಮೇಲಾಗಿ ಅವರ ವೈಯಕ್ತಿಕ ವಿಚಾರ ಹೇಳ್ಕೊಳ್ಳೋಕ್ಕೆ ಸಂಕೋಚ ಪಟ್ಕೋತಾರೆ ಅಂತ ತಮ್ಮ ಅನುಭವದ ಮಾತನ್ನು ಅವರು ಹೇಳಿದ್ದಾರೆ. ಇನ್ನು ಅಲಸೂರಿಂದ ರಾಜೇಶ್ ಅವರು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಲತಾ ಅವರು ಮಾಗಡಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅತಿಯಾದ ಶಿಸ್ತು ಮಕ್ಕಳನ್ನು ತಂದೆ ತಾಯಿಯಿಂದ ಮಾನಸಿಕವಾಗಿ ದೂರ ಮಾಡುತ್ತೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಅಣ್ಣವರ ಅಭಿನಯದ ಭಾಗ್ಯವಂತರು ಚಿತ್ರದಲ್ಲಿ ನಾವು ನೋಡಬಹುದು ಅಂತ ಅವ್ರು ಹೇಳಿದ್ದಾರೆ. ಖಂಡಿತ ಇದು ಈ ಕಥೆ ಇದೆ ಆ ಚಿತ್ರದಲ್ಲಿ. ಇನ್ನು ರೋಹಿಣಿ ಸಾಗರ್ ಇಸ್ರೋ ಲೇಔಟಿಂದ ಹೇಳ್ತಾ ಇದ್ದಾರೆ, ನಮ್ಮನೇಲಿ ನಾವು ಮಕ್ಕಳ ಜೊತೆ ಮುಕ್ತ ಮನಸ್ಸಿಂದ ಮಾತಾಡ್ತೀವಿ. ನಮ್ಮ ಇಬ್ಬರು ಮಕ್ಕಳು ಟೀನೇಜ್ನಲ್ಲಿದ್ದಾರೆ, ಹಾಗಾಗಿ ನಾವು ಅವ್ರನ್ನ ಸ್ನೇಹಿತರ ರೀತಿ, ಅವ್ರ ಜೊತೆ ಸ್ನೇಹಿತರ ರೀತಿ ಇರ್ತೀವಿ. ಅವರೆಲ್ಲ ಸಮಸ್ಯೆನ ನಮ್ಮ ಜೊತೆ ಹೇಳ್ಕೊತಾರೆ, ಹೀಗಾಗಿ ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಸಂದೇಶಗಳು ಬಂದಿದೆ, ಅದನ್ನು ನೋಡೋಣ ವಾರ್ತೆಗಳ ನಂತರ. ಅಂದರೆ 7:45 8:00 ಮುಂದಿನ ಸಂದೇಶಗಳನ್ನು ನೋಡೋಣ. ಸಂದೇಶಗಳು ಬರ್ತಾನೆ ಇದೆ, ನೀವು ಸಹ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಥವಾ ನಿಮ್ಮ ಅನುಭವನ. ಮಕ್ಕಳು ನಿಮ್ಮ ಪ್ರಕಾರ ಯಾಕೆ ಸಮಸ್ಯೆನ, ತಮ್ಮ ಏನು ಅನುಭವಿಸ್ತಾ ಇದ್ರು, ಆ ತೊಂದರೆಯನ್ನು ತಂದೆ ತಾಯಿ ಇರಬಹುದು ಅಥವಾ ದೊಡ್ಡವ್ರ ಹತ್ರ ಹೇಳ್ಕೊಳ್ಳೋಕ್ಕೆ, ಹಂಚಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾರೆ ಅಥವಾ ಹೇಳ್ಕೊಳ್ಳೋದನ್ನು ನಿಲ್ಲಿಸ್ಬಿಡ್ತಾರೆ, ಏನು ನಿಮ್ಮ ಪ್ರಕಾರ ಕಾರಣ ಅಂತ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ,

0: 9483091029.
1: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
2: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
1: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
2: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
0: ಸರಿಯಾಗ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರಣ ಕೇಳೋಣ. ಅದಕ್ಕಿಂತ ಸ್ವಲ್ಪ ಸಮಯಾವಕಾಶ ಇದೆ, ಒಂದು ಸಂದೇಶ ತಗೋತೀನಿ. ನಳಿನಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ, ಏನಕ್ಕೆ ಇವರು ಮಕ್ಕಳು ಸಮಸ್ಯೆನ ಹೇಳ್ಕೊಳ್ಳೋದಿಲ್ಲ ಅನ್ನೋದಾದರೆ, ಬಹಳಷ್ಟು ಸಮಯ ಅವರು ಕಂಪ್ಯೂಟರ್ನಲ್ಲಿ ಮೊಬೈಲ್ನಲ್ಲಿ ಕಳೀತಾರೆ, ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿರ್ತಾರೆ. ಹಾಗಾಗಿ ಅವ್ರಿಗೆ ನಿಜವಾದ ಸಂಬಂಧಗಳಿಗಿನ್ನ ಈ ಆನ್ಲೈನ್ ಸಂಬಂಧಗಳು, ಅಲ್ಲಿರೋ ಸ್ನೇಹಿತರೇ ನಿಜವಾದ ಸ್ನೇಹಿತರು ಅಂತ ಭಾವಿಸ್ತಾರೆ. ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಳ್ದಿರೋವಂತಹ ಸಮಸ್ಯೆನ ಈ ಆನ್ಲೈನ್ ಸ್ನೇಹಿತರ ಹತ್ರ ಹೇಳ್ಕೊತಾರೆ. ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಕೊನೆಗಾಗೋದು ತಂದೆ ತಾಯಿನೇ ಹೊರತು ಆನ್ಲೈನ್ ಸ್ನೇಹಿತರು ಅಲ್ಲ ಅನ್ನೋದು ಅವರ ಸಂದೇಶ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶಗಳನ್ನ ನೋಡೋಣ 7:45 ನಂತರ. ಬನ್ನಿ ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು, ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸೆ ಉಳ್ಳದ್ದು. 5ನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು, ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದರೆ ಏನು ಅಂತ ಹೇಳಿದ್ದಾರೆ ಕೇಳೋಣ. ದೇವುಡು ನರಸಿಂಹಶಾಸ್ತ್ರಿಗಳ ಧ್ವನಿ.
4: ಅಣುವನ್ನು ಒಡೆದರೆ ಆ ಅಲ್ತಾನೆ ಕಾಣುವುದೇನು? ಒಂದು ಸಣ್ಣ ಗರ್ಭ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಒಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು ತುಂಬಿಕೊಂಡು ಹಿಡಿದಿರುವ ಪಾತ್ರೆಯಾಗಲಿ, ಎರಡೂ ತರಂಗಗಳಿಂದಲೇ ಆದವು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ, ಚಲನವೇ ಪ್ರಧಾನವಾಗಿ ಉಳ್ಳುದು. ಅದು ತನ್ನ ಚಲನ ಬಲದಿಂದಲೇ ದೇಶವನ್ನು, ಕಾಲವನ್ನು ಮಾಡಿಕೊಳ್ಳುವುದು. ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟ ಕೂಡಲೇ ಎರಡು ದಡಗಳು ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ, ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ನಿರೋಧಿಸಿ ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಈ ಹೆಸರೇಕೆ ಎಂದು ಮುಂತಾಯಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ, ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು. ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ, ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನು ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ, ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆ ಜಿಜ್ಞಾಸು, ಆಧುನಿಕ ತತ್ವಜ್ಞಾನಿ. ಆದರೆ ಜಿಜ್ಞಾಸುವು ನಮಗೆ ಮೀರಿದವು, ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದವು.

0: ಉಪ್ಪಿನಂತೆ, ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ. ಎಷ್ಟೇ ಆಗಲಿ ಉಪ್ಪೇ ಅಡುಗೆಗೆ ರುಚಿಯನ್ನು ಕೊಡುವುದು. ಅದರಂತೆ ಜಿಜ್ಞಾಸುವು ಸಮಾಜದ ಬೆಳಕು. ಸಮಾಜವು ಉಜ್ವಲವಾಗಬೇಕಾದರೆ ಸಾವಿರಕ್ಕೆ ಒಂದರಂತಲ್ಲದಿದ್ದರೆ ಹೋಗಲಿ, ಲಕ್ಷಕ್ಕೊಂದರಂತಾದರೂ ಜಿಜ್ಞಾಸು ಬೇಕು. ಈತನು ಯಾರ ಮಾತನ್ನೂ ತೆಗೆಯುವುದಿಲ್ಲ, ಎಲ್ಲರ ಹೇಳಿಕೆಗಳನ್ನು ಗೌರವಿಸುವನು. ಆ ಹೇಳಿಕೆಗಳ ಸತ್ಯ ಅಸತ್ಯತೆಗಳನ್ನು ತರ್ಕಬದ್ಧವಾಗಿ ವಿಚಾರಿಸುವನು. ತನ್ನ ಅನುಭವವೆಂಬ ತಕ್ಕಡಿಯಲ್ಲಿ ತೂಗುವನು. ಇದು ಸಂಬದ್ಧವೇ ಅಸಂಬದ್ಧವೇ ಎಂದು ಪರೀಕ್ಷಿಸುವನು. ಕೊನೆಗೆ ಈ ಕಾರಣಗಳಿಂದ ಇದು ಗ್ರಾಹ್ಯ, ಇದು ಈ ಕಾರಣಗಳಿಂದ ಅಗ್ರಾಹ್ಯ ಎಂದು ಗೊತ್ತು ಮಾಡುವನು. ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ. ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದ್ವಾರಕಾ ಎಕ್ಸ್ಪ್ರೆಸ್ ವೇಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಚ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಇಂದು ಅಧಿಕಾರ ವಹಿಸಿಕೊಂಡಿದ್ದರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಇಂದು ಭೇಟಿ ನೀಡಿ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ನಡೆಸಿದರು. ಗ್ರಾಮೀಣ ಉದ್ಯೋಗ ಖಾತರಿ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆಯು ಇಂದಿನಿಂದ ದೇಶದಾದ್ಯಂತ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಇದು ಗ್ರಾಮೀಣ ಭಾರತದ ಪ್ರಗತಿಗೆ ಪೂರಕವಾದ ಅತ್ಯಂತ ಸ್ವಾಗತಾರ್ಹ ನಿರ್ಧಾರವಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಬಾಗಲಕೋಟೆ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ವತಿಯಿಂದ ಕುರಿಗಳ ಆರೋಗ್ಯ ರಕ್ಷಣೆಗೆ ಜಂತುನಾಶಕ ಔಷಧ ಅಭಿಯಾನಕ್ಕೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.24 ರೂಪಾಯಿಯಷ್ಟಾಗಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ನೇ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:30ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ದಿಲ್ ರಂಗಿನ ಚಿತ್ರದ ಹಾಡಿನ ಕೇಳಿದ್ರಿ. ಕಾರ್ತಿಕ್ ಮತ್ತು ಪ್ರಿಯಾ ಹಿಮೇಶ್ ಅವರು ಹಾಡಿದ್ರು. ಜಯಂತ್ ಕಾಯ್ಕಣಿಯವರ ಸಾಹಿತ್ಯ, ಅರ್ಜುನ್ ಚನ್ಯ ಅವರ ಸಂಗೀತದಲ್ಲಿ. ನಾವಾಗ್ಲೇ ಪಟ್ಟಿ ಮಾಡ್ತಾ ಹೋದ್ವಿ ಯಾವೆಲ್ಲ ಕಾರಣಕ್ಕೆ ಮಕ್ಕಳು, ಹದಿಹರೆಯದ ಮಕ್ಕಳು ತಮ್ಮ ಸಮಸ್ಯೆಯನ್ನು, ತಮ್ಮ ತೊಂದರೆಗಳನ್ನು ಪೋಷಕರ ಜೊತೆ ಹಂಚಿಕೊಳ್ಳೋದಿಲ್ಲ ಅಂತ. ಮೊದಲನೇದಾಗಿ ಆಗಲಿ ನೋಡಿದ ಹಾಗೆ ನಮಗೆ, ನಾವು ಹೇಳಿದ್ವಿ, ಅತಿಯಾದ ಪ್ರತಿಕ್ರಿಯೆ ಪೋಷಕರಿಂದ ಸಿಕ್ಕಾಗ ಅವರೊಂದು ರೀತಿ ವಿಚಲಿತರಾಗ್ತಾರೆ ಮಕ್ಕಳು, ಮತ್ತು ಹಿಂದೆ ಸರಿತಾರೆ, ಮತ್ತು ಸ್ವಾವಲಂಬಿಯಾಗುವ ಬಯಕೆ, ಅಂದರೆ ನನ್ನ ಸಮಸ್ಯೆ ಇದು, ನಾನೇ ಪರಿಹರಿಸ್ಕೋಬೇಕು ಅನ್ನೋ ಒಂದು ಆಸೆ ಅವ್ರ ಮನಸ್ಸಿನಲ್ಲಿರುತ್ತೆ. ಇನ್ನೊಂದಂದರೆ ಶಿಕ್ಷೆಯ ಭಯ ಅಂತೆ, ಅಂದರೆ ತಮ್ಮದೇನಾದರೂ ತಪ್ಪಾದಾಗ, ಉದಾಹರಣೆಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಇರ್ಬೋದು, ಅಥವಾ ಮೊಬೈಲ್ನಲ್ಲಿ ಏನಾದರೂ ಸಮಸ್ಯೆ ಆದಾಗ, ಅಥವಾ ನಿಯಮ ಮೀರಿದಾಗ, ಯಾವುದೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡಾಗ ಪೋಷಕರಿಗೆ ತಿಳಿಯದ ಹಾಗೆ ನಮ್ಮ ಅಪ್ಪ ಅಮ್ಮ ಬೈತಾರೆ ಅನ್ನೋ ಭಯ ಇರ್ಬೋದು, ಅಥವಾ ಹೊಡಿತಾರೆ ಅನ್ನೋ ಭಯ, ಮತ್ತು ಮೊಬೈಲ್ನ ನನ್ನಿಂದ ಕಿತ್ಕೊಂಡು ಬಿಡ್ತಾರೆ ಅನ್ನೋ ಭಯದಿಂದ ವಿಷಯನ ಮುಚ್ಚಿಡ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಸಾಕಷ್ಟು ವಿಷಯಗಳಿದೆ, ಜೊತೆಗೆ ಸಾಕಷ್ಟು ಸಂದೇಶಗಳು ಸಹ ಹರಿದು ಬರ್ತಾ ಇದೆ, ಅವುಗಳ ಜೊತೆ ಜೊತೆಗೆ ಸಾಗೋಣ. ಅದಕ್ಕೂ ಮುಂಚೆ ಇದೊಂದು ಹಾಡು ನಿಮಗಾಗಿ.

ವಿಜಯಪ್ರಕಾಶ್ ಅವರು ಹಾಡಿದ್ರು, ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ ಇತ್ತು, ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ ನೀವು ಈಗ ಕೇಳಿದಂತಹ ಹಾಡು ಉಳಿದವರು ಕಂಡಂತೆ ಚಿತ್ರದಾಗಿತ್ತು.

ಇರುವುದೆಲ್ಲವ ಬಿಟ್ಟು ಚಿತ್ತದ ಹಾಡನ್ನು ಕೇಳಿದ್ರಿ. ಸಿದ್ಧಾರ್ಥ ಬೆಳ್ಳಮಾನು ಮತ್ತು ಸಂಗಡಿಗರು ಹಾಡಿದ್ರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಯಾಕಪ್ಪ ಮಕ್ಕಳು ತಮ್ಮ ಸಮಸ್ಯೆನ ಹೇಳ್ಕೊಳ್ಳಲ್ಲ ಅಂತ ನೋಡೋದಾದರೆ, ಅವ್ರಿಗೆ ನಿರ್ಲಕ್ಷ್ಯ ಅಥವಾ ಕೀಳರಿಮೆಯ ಭಾವನೆ ಇರುತ್ತಂತೆ. ಅಂದರೆ ತಮ್ಮದೇನಾದರೂ ತಪ್ಪಿದ್ದಾಗ ಇಷ್ಟಕ್ಕೆ ಅವರು ಅಳಕ್ಕೆ ಏನಾದರೂ ಶುರು ಮಾಡಿದಾಗ, ಇಷ್ಟಕ್ಕೆಲ್ಲ ಅಳ್ತೀಯಾ, ಇದೇನು ದೊಡ್ಡ ಸಮಸ್ಯೆನೇ ಅಲ್ಲ, ನಮ್ಮ ಕಾಲದಲ್ಲಿ ನಾವೆಲ್ಲ ಹೇಗಿದ್ವು ಗೊತ್ತಾ ಅಂತ ಸಾಮಾನ್ಯವಾಗಿ ತಂದೆ ತಾಯಿಗಳು ಹೇಳ್ತಾರೆ. ಈ ಮಾತುಗಳು ಮಕ್ಕಳ ಮನಸ್ಸನ್ನು ನೋಯಿಸುತ್ತಂತೆ. ತಮ್ಮ ಭಾವನೆಗೆ ಇಲ್ಲಿ ಬೆಲೆ ಇಲ್ಲ ಅಂತ ಅವ್ರು ತಿಳಿದಾಗ ಪೋಷಕರಿಂದ ಅವರು ದೂರ ಆಗ್ತಾರಂತೆ. ಹಾಗೆ ಇನ್ನೊಂದು ನೋಡೋದಾದರೆ ಪೋಷಕರನ್ನು ರಕ್ಷಿಸುವಂಥ ಹಂಬಲ ಇರುತ್ತಂತೆ. ಅಂದರೆ ಮಕ್ಕಳಿಗೆ ಹೆತ್ತವ್ರ ಮೇಲೆ ಅಪಾರವಾದ ಕಾಳಜಿ ಇರುತ್ತೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದಾಗ, ಹೆತ್ತವರು ಕೆಲಸದ ಒತ್ತಡದಲ್ಲಿದ್ದಾಗ ಅಥವಾ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾಗ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಹೇಳಿ ಅವ್ರಿಗೆ ಮತ್ತಷ್ಟು ಬೇಸರ ಅಥವಾ ಹೊರೆ ನೀಡೋದಕ್ಕೆ ಇಷ್ಟಪಡಲ್ಲ ಅಂತೆ. ನೋಡಿ, ನಾವೆಲ್ಲ ಮಕ್ಕಳನ್ನ ಇಷ್ಟಪಡ್ತೀವಿ, ಮಕ್ಕಳು ಸಹ ನಮ್ಮನ್ನು ಅಷ್ಟೇ ಇಷ್ಟಪಡ್ತಾರೆ ಅನ್ನೋದನ್ನು ನಾವೆಷ್ಟೋ ಸತಿ ಗಮನಿಸೇ ಇರೋದಿಲ್ಲ. ನಿಜ ಹೇಳಬೇಕಂದ್ರೆ ನಾವೆಷ್ಟು ಪ್ರೀತಿ ತೋರಿಸ್ತೀವೋ ಮಕ್ಕಳು ಅಷ್ಟೇ ತೋರಿಸ್ತಾರೆ ಅಥವಾ ಇದಕ್ಕಿಂತ ಜಾಸ್ತಿನೇ ತೋರಿಸ್ತಾರೆ. ಕೆಲವು ಮಕ್ಕಳು, ಪ್ರತಿಯೊಬ್ಬ ಮಕ್ಕಳು ತೋರಿಸೋ ರೀತಿ ವಿಭಿನ್ನವಾಗಿರುತ್ತೆ. ಇನ್ನೂ ಒಂದು ನೋಡೋದಾದರೆ ಸಾಮಾಜಿಕ ಮುಜುಗರ ಮತ್ತು ಅವಮಾನ ಅಂತೆ. ಅಂದರೆ ಸ್ನೇಹಿತರ ನಡುವೆ ಜಗಳ, ರೇಗಿಸೋವಿಕೆ, ಅಂದರೆ ಒಬ್ರನ್ನೊಬ್ರು ಕಾಲೆಳೆಯೋದು ಅಂತೇನು ಹೇಳ್ತೀವಿ ಆ ರೀತಿ, ಅಥವಾ ಶಾಲೆಯಲ್ಲಿ ಎದುರಾಗಿದ್ದಂತಹ ಮುಜುಗರದ ವಿಷಯನ ಹೇಳ್ಕೊಳ್ಳೋಕ್ಕೆ ಮಕ್ಕಳು ಹಿಂಜರಿತಾರಂತೆ. ಇದನ್ನು ಹೇಳಿದ್ರೆ ಪೋಷಕರು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೋಬಹುದು ಅಥವಾ ನಮ್ಮನ್ನು ಕೀಳಾಗಿ ನೋಡಬಹುದು ಅನ್ನೋ ಆತಂಕ ಅವ್ರಿಗಿರುತ್ತಂತೆ. ಇಷ್ಟೆಲ್ಲ

ಪಟ್ಟಿಯಲ್ಲಿ ಬಂತಲ್ಲ ಇಷ್ಟೆಲ್ಲ ವಿಷಯ, ಇದೆಲ್ಲ ಕಾರಣ ಮತ್ತು ಇನ್ನು ಹಲವಾರು ಕಾರಣಗಳಿಂದ ಮಕ್ಕಳು ತಮ್ಮ ಸಮಸ್ಯೆನ ಪೋಷಕರ ಹತ್ರ ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ದೂರ ಇರ್ತಾರೆ. ಬಹಳಷ್ಟು ಸಂದೇಶಗಳು ಬಂದಿದೆ ನಮಗೆ, ಎಲ್ಲ ಸಂದೇಶಗಳನ್ನು ನೋಡೋಣ ವಾರ್ತೆಗಳ ನಂತರ 7:45 ನಂತರ. ಹಾಗೆ ಈ ಮಕ್ಕಳೊಂದಿಗೆ ಬಾಂಧವ್ಯ ಬೆಳೆಸ್ಕೊಳ್ಳೋಕೆ ಏನಪ್ಪ ಮಾಡಬಹುದು ಅನ್ನೋದನ್ನು ಸಹ ನೋಡೋಣ ಮುಂದಿನ ಭಾಗದಲ್ಲಿ.

0: ಹೋಮ್ ಮಿನಿಸ್ಟರ್ ಚಿತ್ರದ ಹಾಡನ್ನು ಕೇಳಿದ್ರಿ. ಅನುರಾಧ ಭಟ್ ಮತ್ತು ಮಿದುನ್ ಮುಕುಂದನ್ ಅವರು ಹಾಡಿದರು. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗಿಬ್ರಾನ್ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

ಎಲ್ಲಕಂ ಲೋಕದಲ್ಲಿ ಪರಮಾರ್ಥಕ್ಕೊಂದು ಸಾಂಪ್ರತದರ್ಥಕ್ಕೊಂದು, ಎರಡು ತೆರ ಮೌಲ್ಯಗಳೆಲ್ಲಕಂ ಲೋಕದಲ್ಲಿ ಪರಮಾರ್ಥಕ್ಕೊಂದು ಸಾಂಪ್ರತದರ್ಥಕ್ಕೊಂದು, ಪರಕಿಸೆರಡಂ ನೀನು ಹೊರಬೆಲೆಯ ಗುಣಿಪಂದು ಮರೆಯಬೇಡೊಳಬೆಲೆಯ ಮಂಕೋತಿಮ್ಮ. ಪರಕಿಸೆರಡಂ ನೀನು ಹೊರಬೆಲೆಯ ಗುಣಿಪಂದು ಮರೆಯಬೇಡೊಳಬೆಲೆಯ ಮಂಕೋತಿಮ್ಮ.

ನಮ್ಗೆಲ್ಲರಿಗೂ ಎರಡು ರೀತಿ ಜಗತ್ತಿರುತ್ತೆ. ಒಂದು ದಿನನಿತ್ಯದ ವ್ಯಾವಹಾರಿಕ ಜಗತ್ತು. ಇಲ್ಲಿ ನಾವು ಬದುಕಲಿಕ್ಕೆ ಏನೇನು ಅಗತ್ಯವೋ ಅಂಥ ಕೆಲಸಗಳನ್ನು ಮಾಡ್ತಾ ಒಂದು ರೀತಿ ಅದಕ್ಕಾಗಿ ಹೋರಾಟವನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಇದು ಎಕ್ಸಿಸ್ಟೆನ್ಸ್ಗೆ ಮಾಡುವ ಕೆಲಸ ಇದು. ಹಾಗೆ ಹೋರಾಡುವಾಗ ನಾವು ಈ ಲೋಕದ ವ್ಯಾವಹಾರಿಕ ನೀತಿ ಇರುತ್ತಲ್ಲ, ಅದನ್ನು ನಮಗೆ ಅನುಕೂಲ ಆಗೋ ಹಾಗೆ ನಾವು ವ್ಯಾಖ್ಯಾನ ಮಾಡಿಕೊಂಡು ವ್ಯವಹರಿಸ್ತಾ ಇರ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ನಮಗಿಷ್ಟಕ್ಕೆ ತಕ್ಕಂತೆ ಮಾಡಿಕೊಳ್ತಾ ಇರ್ತೀವಿ. ಆದರೆ ಮರಿಬಾರ ಸಂಗತಿ ಏನು ಅಂತಂದರೆ, ನಮಗೆ ಮತ್ತೊಂದು ಜಗತ್ತೂ ಇದೆ. ಅದು ನಮ್ಮ ಒಳ ಜಗತ್ತು, ಆಂತರಿಕ ಜಗತ್ತು. ಅಲ್ಲಿ ನಾವು ನಮಗೆ ನಾವು ಮೋಸ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಹೊರ ಜಗತ್ತಿನಲ್ಲಿ ನಾವು ಮೋಸ ಮಾಡ್ಬೋದು, ಆದರೆ ಒಳ ಜಗತ್ತಿನಲ್ಲಿ ಖಂಡಿತ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ಮಾಡೋ ನ್ಯಾಯ ಅನ್ಯಾಯ ಎಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ. ಮನುಷ್ಯ ನೆಮ್ಮದಿಯನ್ನು ಕಾಣಬೇಕು ಅಂತಂದರೆ, ಸಾರ್ಥಕವಾದ ಬದುಕನ್ನು ಸಾಗಿಸಬೇಕು ಅಂತಂದರೆ, ಈ ಎರಡೂ ಜಗತ್ತಿನ ಬಗೆಗೆ ಅವನಿಗೆ ಅರಿವಿರಬೇಕು. ಹೊರ ಜಗತ್ತನ್ನು ಮೆಚ್ಚಿಸಿ ಬದುಕುವಾಗ ನಮ್ಮ ಒಳ ಜಗತ್ತಿಗೆ ನಾವು ಅನ್ಯಾಯ ಮಾಡ್ಕೋಬಾರ್ದು. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಇದನ್ನೇ ಇಹ ಪರ ಅಂತ ಕರೀತಾರೆ, ಲೌಕಿಕ ಪಾರಮಾರ್ಥಿಕ ಅಂತ ಕರೀತಾರೆ, ಇದನ್ನೇ ವ್ಯಾವಹಾರಿಕ ಜಗತ್ತು ಭಾವಜಗತ್ತು ಅಂತ ಕರೀತಾರೆ. ಏನಾದರೂ ಕರ್ಕೊಳ್ಳಿ, ಈ ಎರಡೂ ಜಗತ್ತು ನಮ್ಮ ಗಮನದಲ್ಲಿರಬೇಕು. ಡಿ ವಿ ಜಿ ಅವರು ಈ ಎರಡೂ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಕ್ರಮವನ್ನು ನಾವು ವಿವರಿಸ್ತಾ ಇದ್ದಾರೆ. ಹೊರಬೆಲೆಯ ಗುಣಿಪಂದು ಮರೆಯಬೇಡ ಒಳಬೆಲೆಯ ಅನ್ನೋ ಮಾತು ಸಾರ್ಥಕ ಬದುಕಿನ ವ್ಯಾಖ್ಯಾನ.

ನರನೊಂದು ವ್ಯವಹಾರ ಕೆರಡಾಯ ವ್ಯಯಲೆಕ್ಕ ಹೊರಗಣನು ಭೋಗಕ್ಕೊಂದೊಳ ನೀತಿಗೊಂದು. ನರನೊಂದು ವ್ಯವಹಾರ ಕೆರಡಾಯ ವ್ಯಯಲೆಕ್ಕ ಹೊರಗಣನು ಭೋಗಕ್ಕೊಂದೊಳ ನೀತಿಗೊಂದು. ವರಮಾನ ದೇಹಕಾದೊಡೆ ಮಾನಸಕದೇನು ಪರಿಕಿಸ ಲೆಕ್ಕವನು ಮಂಕುತಿಮ್ಮ. ವರಮಾನ ದೇಹಕಾದೊಡೆ ಮಾನಸಕದೇನು ಪರಿಕಿಸ ಲೆಕ್ಕವನು ಮಂಕುತಿಮ್ಮ.

0: ವ್ಯಾಖ್ಯಾನವನ್ನು ತುಂಬ ಮಾರ್ಮಿಕವಾಗಿ ಮಾಡ್ತಾ ಇದ್ದಾರೆ. ಈ ಪದ್ಯ ಓದುವಾಗ ನನಗೆ ನಮ್ಮಲ್ಲಿ ಎರಡು ಪರಿಕಲ್ಪನೆ ಇದೆ, ಒಂದು ಸುಖ ಇನ್ನೊಂದು ಸಂತೋಷ ಅಂತ, ಅದು ನನ್ನ ನೆನಪಿಗೆ ಬಂತು. ಸುಖ ಈ ದೇಹಕ್ಕೆ ಸಂಬಂಧಿಸಿದ್ದು, ಭೌತಿಕವಾದದ್ದು. ಕೆಲವೊಮ್ಮೆ ಸುಖವನ್ನು ನಾವು ಕೊಂಡ್ಕೋಬಹುದು. ಲೌಕಿಕ ಅನುಕೂಲಗಳಿವೆಯಲ್ಲ ನಮ್ಮದು, ಈ ಎಲ್ಲ ದೇಹ ಸುಖಕ್ಕೆ ಸಂಬಂಧಿಸಿದ್ದು. ಉದಾಹರಣೆಗೆ ಮನೆ, ಫ್ರಿಜ್ಜು, ಏರ್ ಕಂಡೀಷನ್ನು, ಕಾರು ಇತ್ಯಾದಿ ಎಲ್ಲ ಸುಖಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲ ಸವಲತ್ತುಗಳನ್ನು ನಾವು ಮಾಡಿಕೊಳ್ಳೋದು ನಮ್ಮ ದೇಹದ ಸುಖಕ್ಕೆ. ಈ ಎಲ್ಲವೂ ಇದ್ದೂ ಕೂಡ ನಮಗೆ ನೆಮ್ಮದಿ ಇಲ್ಲದೇ ಇದ್ದಿರಬಹುದು, ಸಂತೋಷ ಇಲ್ಲದೇ ಇದ್ದಿರಬಹುದು. ಏರ್ ಕಂಡೀಷನ್ ರೂಮಲ್ಲಿ ಬೆಡ್ಡಿನ ಮೇಲೆ ಮಲಗಿದ್ರೂ ನಿದ್ದೆ ಬಾರದೇ ಇರಬಹುದು. ಕಲ್ ಬೆಂಚಿನ ಮೇಲೆ ಯಾರೋ ರೈಲ್ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ ಮಲಗಿ ನೆಮ್ಮದಿಯಾಗಿ ಹಾಯಾಗಿ ನಿದ್ದೆ ಮಾಡಬಹುದು. ಏನಿದ್ರ ಗುಟ್ಟು? ಸುಖ ದೇಹಕ್ಕೆ ಸಂಬಂಧಿಸಿದ್ದು, ಸಂತೋಷ ನೆಮ್ಮದಿ ಮನಸ್ಸಿಗೆ ಸಂಬಂಧಿಸಿದ್ದು. ನಾವೀ ಹೊತ್ತು ಸುಖದ ಬೆನ್ನತ್ತಿ ಹೊರಟೋಗ್ತಾ ಇದ್ದೀವಿ, ಸಂತೋಷವನ್ನು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ವರಮಾನ ದೇಹಕ್ಕಾದೊಡೆ ಮಾನಸಕದೇನು? ಪರಿಕಿಸ ಲೆಕ್ಕವನ್ನು ಮಂಕುತಿಮ್ಮ, ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತೀಯಾರ ಡಿ ವಿ ಜಿ. ಡಿ ವಿ ಜಿ ಇಲ್ಲಿ ಮಾತನಾಡ್ತಿರೋದು ದೇಹ ಸುಖಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಲ್ಲ, ಮನಸ್ಸಿನ ನೆಮ್ಮದಿಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವ? ಮನಸ್ಸಿನ ನೆಮ್ಮದಿಯ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಆಧುನಿಕ ಜಗತ್ತಿನಲ್ಲಿ ನಾವೇನನ್ನು ಕಳ್ಕೊಂಡ್ಬಿಡ್ತಾ ಇದೀವೋ ಅದನ್ನು ಮತ್ತೆ ಪಡ್ಕೊಳ್ಳೋಕೆ ಡಿ ವಿ ಜಮ್ಮನ್ನ ಇಲ್ಲಿ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ. ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇ ಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ 15ರಂದು ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸು

0: ಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿಯವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ಡ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017ರ ಜುಲೈ 1ರಂದು ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ್ರ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸ್ಥಾ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಎಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988ರ ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ

0: ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅತ್ಯಂತ ಸೂಕ್ಷ್ಮವಾದ ವಿಚಾರ ಮಾತಾಡ್ತಾ ಇದ್ವಿ ಇವತ್ತು. ಮಕ್ಕಳು ಯಾಕೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದನ್ನ ನಿಲ್ಲಿಸ್ತಾರೆ ಅಂತ. ನವ್ಯ ಅವರು ಬೆಂಗಳೂರಿನಿಂದ ಇಂಗ್ಲಿಷ್ನಲ್ಲಿ ಕನ್ನಡನ ಹೇಳಿದ್ದಾರೆ, ಟೈಪಿಸಿದ್ದಾರೆ. ಏನು ಹೇಳ್ತಿದ್ರೆ ಕೇಳೋಣ. ಮಕ್ಕಳು ಬೆಳೀತಾ ಬೆಳೀತಾ ತಮ್ಮದೇ ಆದ ಪರ್ಸ್ನಾಲಿಟಿ ಬೆಳೆಸ್ಕೋತಾರೆ. ಸೊ ತೊಂದರೆ ಹೇಳ್ಕೊಂಡ್ರೆ ಪೇರೆಂಟ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಮಾಡೋಕ್ಕಿಂತ ಮುಂಚೆ ಬೈತಾರೆ. ಮಕ್ಕಳ ಸಮಸ್ಯೆನ ಅವರವರ ಜಾಗದಲ್ಲಿ ನಿಂತು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಲ್ಲ, ಎಲ್ಲ ಒಂದೇ ತಕ್ಕಡಿಲಿ ಹಾಕಿ ತೂಕ್ತಾರೆ. ಸೊ ಮಕ್ಕಳು ಅವರೇ ಸಾಲ್ವ್ ಮಾಡ್ಕೋತಾರೆ ಅಂತ ಅವರ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ಅವ್ರು ಹೇಳ್ತಾರೆ, ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ಇನ್ನು ಇಡೀ ಜಗತ್ತಿಗೆ ಕನೆಕ್ಟ್ ಆಗಿರೋದ್ರಿಂದ ಬೇರೆ ಕಡೆ ಮಕ್ಕಳು ಹೇಗೆ ಬೆಳೀತಾರೆ, ಅಲ್ಲಿನ ಲೈಫ್ ಸ್ಟೈಲ್ ಇಂಡಿಪೆಂಡೆನ್ಸ್ ನೋಡಿ ನಮ್ಮ ಮಕ್ಕಳು ಕೂಡ ಪ್ರೈವಸಿ ಇಂಡಿಪೆಂಡೆನ್ಸ್ ಕೇಳಿ ಬೆಳೆಸ್ಕೋತಾರೆ. ನಮ್ಮ ಪೋಷಕರು, ಭಾರತದ ಪೋಷಕರು ತುಂಬ ಪ್ರೊಟೆಕ್ಟಿವ್ ಆಗಿರ್ತಾರೆ, ಹಾಗಾಗಿ ಅವ್ರಿಗೆ ಸ್ವಾತಂತ್ರ್ಯನ ಕೊಡೋದಿಲ್ಲ ಅನ್ನೋದು ನವ್ಯ ಅವರ ಅಭಿಪ್ರಾಯ. ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕೆ. ಇನ್ನು ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಾರೆ, ನಮ್ಮ ಮಕ್ಕಳು ಏನೇ ವಿಷಯ ಇದ್ರೂ ಕೂಡ ನಮ್ಮಿಬ್ಬರ ಹತ್ರ ಹಂಚ್ಕೊಳ್ತಾಳೆ. ನಮ್ಮ ಮಗಳು ಏನೇ ವಿಷಯ ಇದ್ರೂ ನಮ್ಮಿಬ್ಬರ ಹತ್ರ ಹಂಚ್ಕೋತಾರೆ ಅಂತ ಅವರ ಅಭಿಪ್ರಾಯ. ಹರಿಪ್ರಕಾಶ್ ಮಲ್ಲೇಶ್ವರಂನಿಂದ ಹೇಳ್ತಾ ಇರ್ತಾರೆ, 10 ವರ್ಷದೊಳಗಡೆ ಇರೋ ಮಕ್ಕಳು ತಮ್ಮ ಏನಂತಾರೆ, ಈಗ ಎಲ್ಲ ಕಡೆ ಇಂಟರ್ನೆಟ್ಟು ಎಲ್ಲ ಲಭ್ಯ ಇರೋದ್ರಿಂದ ತಮ್ಮ ಮುಗ್ಧತೆನ ಕಳ್ಕೋತಾರೆ 10 ವರ್ಷದ ಸಮಯದಲ್ಲೇ. ಹಾಗಾಗಿ ನನ್ನ ಮಗ ನನ್ನ ಹತ್ರ ಏನೂ ಹೇಳಲ್ಲ, ಬರೀ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಅವನ ಪಾಡಿಗೆ ಅವನು ಹೋಗ್ತಾನೆ. ಅವನು ಈ ರೀತಿಯ ಜನ್ರೇಷನ್ ನೋಡಿದಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಹಾಗೆ ವಿನೋದ್ ಪರಿಮಳ ಪಂತ್ರಪಾಳ್ಯದಿಂದ ನಮಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು, ನನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ನಮ್ಮ ತಂದೆ ತಾಯಿ ಅನ್ನೋ ಭಾವನೆ ಮಕ್ಕಳನ್ನ ಕಾಡುತ್ತೆ. ಹಾಗಾಗಿ ಅವರು ಹೇಳ್ಕೊಳ್ಳೋದಿಲ್ಲ, ಹಾಗೆ ಬೈತಾರೆ, ಕೋಪಗೊಳ್ತಾರೆ ಅನ್ನೋ ಭಯ, ಶಿಕ್ಷೆ ಕೊಡ್ತಾರೆ ಅನ್ನೋ ಆತಂಕ ಇರುತ್ತೆ. ಹಾಗಾಗಿ ಮಕ್ಕಳು ಹೇಳ್ಕೊಳ್ಳಲ್ಲ ಅನ್ನೋದು ಅವರ ಭಾವನೆ. ಬನ್ನಿ ಇನ್ನ ಸಂದೇಶಗಳನ್ನು ನೋಡೋಣ ಈ ಹಾಡಿನ ನಂತರ.

ಅಭಿಸಾರಿಕೆ ಚಿತ್ರದ ಶೀರ್ಷಿಕೆ ಗೀತೆ ಕೇಳಿದ್ರಿ. ನಕುಲ್ ಅವರು ಹಾಡಿದ್ರು. ಚಿನ್ಮಯ್ ಅವರ ಸಾಹಿತ್ಯ, ಕರಣ್ ಬಿ ಕೃಪಾ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಸಾಕಷ್ಟು ಸಂದೇಶಗಳು ಬಂದಿದೆ ನೋಡೋದಾದರೆ. ಮಕ್ಕಳ ಮನಸ್ಥಿತಿಗೆ ಪರಿಸರ ಮತ್ತು ಮೊಬೈಲ್ ಮುಖ್ಯ ಕಾರಣ ಅಂತ ರವೀಂದ್ರ ಅಷ್ಟಗಿ ರಬಕವಿ ಬನ್ನಹಟ್ಟಿ ಹೇಳ್ತಾ ಇದ್ದಾರೆ. ಮಕ್ಕಳಲ್ಲಿ ಆಗುವ ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ ಅವರನ್ನು ಗೊಂದಲದಲ್ಲಿ ಸಿಲುಕಿಸಿ ಹೇಳಿಕೊಳ್ಳ

ಬಗ್ಗೆ ಹಿಂಜರಿಕೆ ಆಗಬಹುದು ಅನಿಸುತ್ತೆ ಅನ್ನೋದು ಹರೀಶ್ ಮಲ್ಲೇಶ್ವರಂಯವರ ಅಭಿಪ್ರಾಯ. ಇನ್ನ ನಾಗೇಶ್ ವೀಣಾ ಸುಂಕದ ಕಟ್ಟಿಯಿಂದ ಹೇಳ್ತಾ ಇದ್ದಾರೆ, ಪೋಷಕರಿಗೆ ಬೇಸರ ಅಥವಾ ನೋವಾಗಬಾರ್ದು ಅನ್ನೋ ಕಾಳಜಿ, ಕುಟುಂಬದಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿವೆ ಅನ್ನೋ ಭಾವನೆ ಅಂತ ಅವ್ರು ಹೇಳಿದ್ರೆ, ವಿನುತಾ ಮಂಜುನಾಥ್ ಅವರು ಹೇಳ್ತಾರೆ, ತಮ್ಮ ಸಮಸ್ಯೆ ದೊಡ್ಡದಲ್ಲ ಅಂತ ಅವ್ರು ಭಾವಿಸೋದು ಮತ್ತು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಂಕೋಚ ಪಡೋದು ಅಂತ ಅವರ ಅಭಿಪ್ರಾಯ. ನಯನಾ ವೆಂಕಟೇಶ್ ಇಂದ್ರನಗರದಿಂದ ಹೇಳ್ತಾ ಇದ್ದಾರೆ, ಪೋಷಕರು ತುಂಬ ಬ್ಯುಸಿಯಾಗಿದ್ದಾರೆ ಅಂತ ಅವ್ರು ಭಾವಿಸ್ತಾರೆ, ಸಮಯ ಸಿಗೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ ಅಂತ. ಇನ್ನು ಸತೀಶ್ ಜಗದೀಶ್ ಪ್ರೇಮ ಸರಳ ಬಿ ಟಿ ಎಂ ಬಡಾವಣೆಯಿಂದ ಹೇಳ್ತಾ ಇದ್ದಾರೆ, ಹಿಂದೆ ಕೇಳಿದಾಗ ಉತ್ತಮ ಪ್ರತಿಕ್ರಿಯೆ ಸಿಗದ ಅನುಭವ ಮತ್ತು ಖಾಸಗಿತನ ಕಾಪಾಡಿಕೊಳ್ಳೋಕ್ಕೆ ಬಯಸೋದು ಅಂತ. ಹಾಗೆ ಸಂಗೀತ ರಮಾಕಾಂತ್ ಜಯನಗರದಿಂದ ಹೇಳ್ತಾ ಇದ್ದಾರೆ, ಸ್ನೇಹಿತರ ಸಲಹೆನೇ ಸಾಕು ಅಂತ ಕೆಲವು ಮಕ್ಕಳು ನಂಬ್ತಾರೆ. ಇನ್ನು ಪೋಷಕರು ಅರ್ಥ ಮಾಡಿಕೊಳ್ಳೋಷ್ಟು ಆಧುನಿಕರಲ್ಲ ಅಂತ ಅವರು ಭಾವಿಸೋದು, ನಾಚಿಕೆ ಅಥವಾ ಮುಜುಗರ ಮತ್ತು ಕುಟುಂಬದಲ್ಲಿ ಮುಕ್ತ ಸಂಭಾಷಣೆಯ ವಾತಾವರಣ ಇಲ್ಲದಿರುವುದು ಅನ್ನೋದು ಅವರ ಒಂದು ಸಂದೇಶ. ಬಹಳಷ್ಟು ಮಂದಿ ಸಂದೇಶ ಕಳಿಸಿದ್ದೀರಾ, ಇವಾಗಾಗಲೇ ನಿಮ್ಮೆಲ್ಲರ ಸಂದೇಶನ ನೋಡಿದ್ದೀನಿ. ಸಂದೇಶ ಕಳಿಸಿದ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಮಕ್ಕಳ ಮನಸ್ಸು ಒಂದು ತೆರೆದ ಪುಸ್ತಕ ಅಲ್ಲ, ಪ್ರೀತಿಯಿಂದ ಓದಬೇಕಾಗಿರೋ ಒಂದು ಅಮೂಲ್ಯವಾದ ಗ್ರಂಥ. ಅವರು ಸೈಲೆಂಟ್ ಆಗಿದ್ದಾರೆ ಅಥವಾ ಸುಮ್ಮನಿದ್ದಾರೆ ಅಂದರೆ ಅವರಿಗೆ ಸಮಸ್ಯೆಗಳಿಲ್ಲ ಅಂತಲ್ಲ, ಆ ಮೌನದ ಹಿಂದೆ ಇರೋ ನೋವು, ಭಯ, ಗೊಂದಲನ ಅರಿಯೋ ಪ್ರಯತ್ನ ನಮ್ಮದಾಗಬೇಕು. ಮಕ್ಕಳು ತಮ್ಮ ಮಾತನ್ನು ಮುಕ್ತವಾಗಿ ಹೇಳುವಂತಹ ಪ್ರೀತಿಯ ನಂಬಿಕೆಯ ವಾತಾವರಣನ ಪ್ರತಿಯೊಂದು ಮನೆಯಲ್ಲೂ ನಿರ್ಮಿಸೋಣ. ಇಂದಿನ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಕೊನೆಯ ಗೀತೆಯೊಂದಿಗೆ ಈ ಹಾಡನ್ನು, ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ಹಾಡು ಬಂದು ಅಭಯ ಚಿತ್ರದ್ದು, ಸುನೀತಾ ಗೋಪರಾಜ್ ಅವರು ಹಾಡಿದ್ದಾರೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ಈ ಹಾಡಿನೊಂದಿಗೆ ಇಂದಿನ ಗಾನ ಭಜನಾ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ತಿಳಿಸಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿಂದು ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದರು. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. 1987 ಜೂನ್ನಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾದ ಅವರು 4,500 ಗಂಟೆಗಳಿಗೂ ಹೆಚ್ಚು ಹಾರಾಟದ ಅನುಭವ ಹೊಂದಿದ್ದಾರೆ. ಅಮರನಾಥ ಯಾತ್ರೆಗಾಗಿ ಯಾತ್ರಾರ್ಥಿಗಳ ಮೊದಲ ತಂಡ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರವನ್ನು ತಲುಪಿದ್ದು ನಾಳೆಯಿಂದ ವಾರ್ಷಿಕ ಯಾತ್ರೆಯನ್ನು ಪ್ರಾರಂಭಿಸಲಿದೆ. ಯಾತ್ರಾರ್ಥಿಗಳಿಗೆ ಹೆಚ್ಚಿನ ಭದ್ರತೆ ಮತ್ತು ವಸತಿ ಸೇರಿದಂತೆ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಈಗ ಕೇಳೋಣ ಮಧುರ ಆಲಾಪ. ಕೆಲವು ಜನಪದ ಗೀತೆಗಳಿದೆ, ಹಾಗೆ ಭಕ್ತಿ ಗೀತೆ. ಮೊದಲು ಅಣ್ಣ ತಂಗಿ ಹಾಡಿದೆ, ಅದಾದ ನಂತರ ಬಿ ಕೆ ಸುಮಿತ್ರಾ ಅವರು ಹಾಡಿರುವಂತಹ ಒಂದು ಜನಪದ ಗೀತೆ, ಇದಾದ್ಮೇಲೆ ಬಾಳಪ್ಪ ಹುಕ್ಕೇರಿ ಅವರ ಒಂದು ಗೀತೆ, ಜನಪದ ಗೀತೆ ಇದೆ. ಇದಾದ್ಮೇಲೆ ಮಾಧವ ಗುಡಿ ಅವರ ಒಂದು ಭಕ್ತಿ ಗೀತೆ, ಮಾಧವ ಗುಡಿ ಅವರು ಹಾಡಿರೋದು. ಶ್ರೀ ಪಾದರಾಯರ ಒಂದು ಭಕ್ತಿ ಗೀತೆ, ಇದಾದಮೇಲೆ ಇನ್ನೊಂದು ಗೀತೆ, ಎಲ್ಲ ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ. ಬನ್ನಿ ಮೊದಲಿಗೆ ಶುರು ಮಾಡೋಣ ಅಣ್ಣ ತಂಗಿ ಹಾಡು, ಜನಪದ ಗೀತೆ.

ಸುರಲೋಕದಿಂದಿಳಿದ ರಂಬಿ, ಸುರಲೋಕದಿಂದಿಳಿದ ರಂಬಿ ಸೂತ್ರದ ಗೊಂಬಿ, ಹಂಗ ನಗಿ ಮಾರಿ ಹಂಗ ನಗಿ ಮಾರಿ ಬೆರಗಾಗಿ ತಾನು ಚಿರಬಾಗಿ ನಿಲ್ಲಬೇಕು.

ಹದಿನಾರು ಮೀರಿದ ಹರೇ ಭಾರ ಹದಿನಾರ ಹದಿನಾರ ಹದಿನಾರು ಮೀರಿದ ಹರೇ ಭಾರ ಸುತ್ತಮುತ್ತ ತೂರುತ್ತದ ಶೃಂಗಾರ ಶೃಂಗಾರ ನಿನಗೆ ಒಂದು

ತುದಿಗಳಲ್ಲೂ ರೇಷ್ಮೆಯ ಕುತ್ತು ಕಣ್ಗೆ ಬಲು ಹುಚ್ಚು ಹಿಡಿತದ ಮೆಚ್ಚು ಹಿಡಿತದ ಮೆಚ್ಚು ಎಡಬಲಕ ಎಡಬಲಕ ತೂಗಿ ಒಲದಾಡ.

ಬೇಟಾ ಚಿತ್ರದ ಹಾಡನ್ನು ಕೇಳಿದ್ರಿ. ಅನುರಾಧಾ ಪೋದ್ವಾಲ್, ಪಂಕಜ್ ಉದಾಸ್ ಅವರು ಹಾಡಿದ್ರು. ದಿಲೀಪ್ ಸೇನ್, ಸಮೀರ್ ಸೇನ್ ಅವರ ಸಂಗೀತ, ದಿಲೀಪ್ ತಾಹಿರ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಒಂದು ಜನಪದ ಗೀತೆಯನ್ನು ಕೇಳೋಣ.

ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾನು ನಿತ್ಯ ನಿರಂತರ ಕೇಳುವಂಥದ್ದು ನೀವು ಕೇಳ್ತೀರಿ. ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನ ಹಾಡುಗಳನ್ನ ಮಾಹಿತಿಗಳನ್ನ ರವಾನೆ ಮಾಡುವಂಥ ಅದ್ಭುತವಾದಂಥ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನೀವು ಕೇಳಿ ನಾನು ಕೇಳ್ತಾ ಇದ್ರಿ.
1: ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳ ಬರುತ್ತೆ. ಇದಾದ ನಂತರ ಹಿಂದಿ ಮೆಲೋಡೀಸ್ ಇರುತ್ತೆ. ಅದಾದ್ಮೇಲೆ ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಇರುತ್ತೆ. ಎಲ್ಲೂ ಹೋಗದೆ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರಿ.
2: ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ನ್ಯೂಸ್ ಅಟ್ 9. The headlines. Government approves two major highway infrastructure projects in Delhi and Uttar Pradesh worth over 14,000 crore rupees. Vikasit Bharat G. Ramji Act comes into force across the country. Centre notifies revised wage rates under the scheme. Supreme Court issues guidelines on assessing income of motor accident victims for uniformity in compensation claims. Prime Minister of Japan Sanae Takaichi arrives in New Delhi on a three-day visit to India to take part in 16th India-Japan Annual Summit tomorrow. In men's cricket, India to take on hosts England in first T20 international five-match series tonight. And in FIFA World Cup, England to face DR Congo in round of 32 at Atlanta in US tonight.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ 9:15 ಆಗಿದೆ. ಈಗ ಬನ್ನಿ ಕೇಳೋಣ ಹಿಂದಿ ಮೆಲಡೀಸ್. ಹಿಂದಿಯ ಕೆಲವು ಚಿತ್ರಗೀತೆಗಳು 10:00 ಪ್ರಸಾರ ಆಗುತ್ತೆ. ಮೊದಲನೇ ಹಾಡು ನಿಮಗಾಗಿ.

ಆರ್ ಡಿ ಬರ್ಮನ್ ಅವರು ಸಂಗೀತ ನೀಡಿ ಹಾಡಿದ್ರು. ಆನಂದ್ ಬಕ್ಷಿ ಅವರ ಸಾಹಿತ್ಯ ಇತ್ತು. ಶೋಲೆ ಚಿತ್ರದ ಹಾಡನ್ನ ನೀವೀಗ ಕೇಳಿದ್ರಿ. ಮುಂದಿನ ಹಾಡು ಆಶಾ ಭೋಸ್ಲೆ ಮತ್ತು ಆರ್ ಡಿ ಬರ್ಮನ್ ಹಾಡಿದ್ದಾರೆ. ಆರ್ ಡಿ ಬರ್ಮನ್ ಅವರೇ ಸಂಗೀತ ನೀಡಿದ್ದಾರೆ. ಮಜ್ರು ಅವರ ಸಾಹಿತ್ಯ ಇದೆ. ಕಾರವಾ ಚಿತ್ರದ ಹಾಡು ನಿಮಗಾಗಿ.

ಈಗ ನೀವು ಕೇಳಿದಂತಹ ಹಾಡು ಅಭಿಮಾನ್ ಚಿತ್ರದಾಗಿತ್ತು. ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಅವರು ಹಾಡಿದ್ರು. ಎಸ್ ಡಿ ಬರ್ಮನ್ ಅವರ ಸಂಗೀತ, ಮಜ್ರು ಅವರ ಸಾಹಿತ್ಯ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ ಅಜ್ನಬಿ ಚಿತ್ರದ ಹಾಡು, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ.

ದಿಲ್ಲಿ ಕಾ ತೂಕ್ ಚಿತ್ರದ ಹಾಡು ಕೇಳಿದ್ರಿ. ಆಶಾ ಭೋಂಸ್ಲೆ, ಕಿಶೋರ್ ಕುಮಾರ್ ಅವರು ಹಾಡಿದ್ರು. ಶೈಲೇಂದ್ರ ಅವರ ಸಾಹಿತ್ಯ, ರವಿ ಅವರ ಸಂಗೀತ ಈ ಹಾಡಿಗಿತ್ತು.

ಆನಂದ್ ಚಿತ್ರದ ಹಾಡನ್ನ ಕೇಳಿದ್ರಿ. ಮುಖೇಶ್ ಅವರು ಹಾಡಿದ್ರು, ಗುಲ್ಜಾರ್ ಅವರ ಸಾಹಿತ್ಯ, ಸಲೀಲ್ ಚೌಧರಿ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಅನಾಮಿಕ ಚಿತ್ರದ ಒಂದು ಹಾಡನ್ನ ಕೇಳೋಣ. ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಈ ಹಾಡಿಗಿದೆ.

ಪರಿಚಯ ಚಿತ್ರದ ಹಾಡನ್ನ ಕೇಳಿದ್ರಿ, ಕಿಶೋರ್ ಕುಮಾರ್ ಅವರು ಹಾಡಿದ್ರು. ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡನ್ನ ಕೇಳೋಣ ಬನ್ನಿ. ಮೊದಲನೇದು ಬಾರ್ಡರ್ ಚಿತ್ರದ್ದು, ರೂಪ್ ಕುಮಾರ್ ರಾಥೋಡ್ ಅವರು ಹಾಡಿದ್ದಾರೆ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಅನು ಮಲ್ಲಿಕ್ ಅವರ ಸಂಗೀತ ಇದೆ. ನಂತರ ತಾಲ್ ಚಿತ್ರದ ಶೀರ್ಷಿಕೆ ಗೀತೆ ನಿಮಗಾಗಿ ಇಂದಿನ ಹಿಂದಿ ಮೆಲೋಡೀಸ್ನಲ್ಲಿ.

ಇಲ್ಲಿಗೆ ನಮ್ಮ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. 10 ಗಂಟೆ ಆಗ್ತಾ ಇದೆ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶ ಕಳಿಸಿದ್ದೀರಾ. ಶಾಂತಾ ಚರ್ಬಡಿಗೇರ್ ಅವರು, ಮಾಧವನ್, ಹಾಗೆ ಇವ್ರ ಹೆಸರು ತೀರ್ಥೇಶ್ ಅವರು, ಹರೀಶ್, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ನಿರ್ಮಲ ಅವರು, ವಾಣಿಶ್ರೀ, ಆಮೇಲೆ ಇಲ್ಲೊಬ್ರು ಪ್ರೇಮನ್ನಾದ ಸೋಮವಾರದಲ್ಲಿ 4 ಹಾಡು ಪ್ರಸಾರ ಮಾಡಲಿಲ್ಲ,

0: ಸಮಯ ಮುಗಿದು ಹೋಗಿತ್ತು, ಇವಾಗ ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶ ಕಳಿಸ್ತಾರೆ. ನಿಜವಾಗ್ಲೂ ನಿಮ್ಮ ನೆನಪಿನ ಶಕ್ತಿಗೆ ಧನ್ಯವಾದಗಳು. ಹಾಗೆ ಹೇಳಿದ್ನ ನಾನು, ನೋಡೋಣ, ಖಂಡಿತ ಇವತ್ತು ಪ್ರಸಾರ ಮಾಡ್ತೀನಿ. ಹಿಂದಿ ಮೆಲೋಡಿಸ್ ಚೆನ್ನಾಗಿತ್ತು ಅಂತ ಬೆಳಗಾವಿಯಿಂದ ಸತೀಶ್ ನಾಯ್ಕ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ತಾಲ್ ಹಾಡು ಇಷ್ಟ ಆಯಿತು ಅಂತ ನಾಗರತ್ನ ಅವರ ಸಂದೇಶ ಬಂದಿದೆ. ಉಮೇಶ್ ಅವರ ಸಂದೇಶ ಕೂಡ ಬಂದಿದೆ. ಸಂದೇಶ ಕಳಿಸಿದ ಹಾಗೆ ನಮ್ಮ ಕಾರ್ಯಕ್ರಮನ ಕೇಳಿ ಆನಂದಿಸಿದ ಎಲ್ಲ ನಮ್ಮ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಇಲ್ಲಿಗೆ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಉಪಕ್ರಮ ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳನ್ನು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ದೂರಿದ್ದಾರೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಯನ್ನು ಪಡೆಯಲು ಮುಂದಾಗಿದೆ. ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ. ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ಸೇವೆಯಲ್ಲಿನ ಅಡಚಣೆಗಳ ಬಗ್ಗೆ ತನಿಖೆ ನಡೆಸಲು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವರದಿ ಸಲ್ಲಿಸಲು ರೈಲು ಸುರಕ್ಷತಾ ಮುಖ್ಯ ಆಯುಕ್ತರು ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ಗೆ ನಿರ್ದೇಶನ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯರ ಎಡಗಾಲಿನ ಮೊಣಕಾಲು ಕೀಲು ಬದಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕಮ್ಮಾರ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬಿಎಲ್ಒಗಳಿಗೆ ವಿಶೇಷ ಮತದಾರರನ್ನು ಗುರುತಿಸಲು ಮತದಾರರ ಛಾಯಾಚಿತ್ರ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಧರ್ಮಣ್ಣ ದನಿಯವರ ಸಂದೇಶ ಈಗ ಬಂದಿದೆ. ತಾಳ್ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಈಗ ಸಮಯ 10:03 ಆಗಿದೆ. ನೋಡಿ, ಮನಸ್ಸಿಗೂ ಮೌನಕ್ಕೂ ಸಂಗೀತದ ಸ್ಪರ್ಶ ಸಿಕ್ಕಾಗ ಮೂಡೋದೇ ನಮ್ಮ ಪ್ರೇಮನಿನಾದ ಪ್ರೀತಿಯ ಸವಿ ಭಾವನೆಗಳನ್ನ, ನೆನಪುಗಳನ್ನ, ಮಧುರ ಕ್ಷಣಗಳನ್ನ ಕನ್ನಡದ ಚಿರಸ್ಮರಣೀಯ ಪ್ರೇಮ ಗೀತೆಗಳ ಮೂಲಕ ನಿಮ್ಮ ಹೃದಯಕ್ಕೆ ತಲುಪಿಸೋ ಈ ಪ್ರೇಮನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಒಮ್ಮೆ ಕೇಳಿದ್ರೆ ಮನಸ್ಸಿನ ಶಾಶ್ವತವಾಗಿ ಉಳಿಯುವಂತಹ, ಕಾಲ ಕಳೆದರೂ ಸೌಂದರ್ಯ ಕಳೆದುಕೊಳ್ಳದಂತಹ ಅಪರೂಪದ ಹಾಡುಗಳು ಇಂದಿನ ನಮ್ಮ ಪಯಣದ ಸಂಗಾತಿಗಳು. ಪ್ರತಿಯೊಂದು ಹಾಡು ಒಂದು ನೆನಪು, ಪ್ರತಿಯೊಂದು ಸ್ವರನೂ ಒಂದು ಭಾವನೆ, ಪ್ರತಿಯೊಂದು ಸಾಲು ಪ್ರೀತಿಯ ಮಧುರ ನಿನಾದ. ಹಾಗಾದರೆ ನೆನಪುಗಳ ಬಾಗಿಲು ತೆರೆದು ಹೃದಯವನ್ನು ಸಂಗೀತಕ್ಕೊಪ್ಪಿಸಿ ಕನ್ನಡದ ಅಮರ ಪ್ರೇಮ ಗೀತೆಗಳ ಸುಂದರ ಲೋಕಕ್ಕೆ ಹೋಗ್ಬರೋಣ. ಅಲ್ಲ, ಇನ್ಯಾಕೆ ತಡ? ನಿಮ್ಮೆಲ್ಲ ದಿನದ ಜಂಜಾಟನೆಲ್ಲ ಪಕ್ಕಕ್ಕಿಡಿ, ನಮ್ಮ ಪ್ರೇಮ ನಿನಾದ ಕಾರ್ಯಕ್ರಮದ ಜೊತೆಯಾಗಿರಿ. ಮೊದಲನೇ ಗೀತೆ ನಿಮಗಾಗಿ.

ಪರೋಪಕಾರಿ ಚಿತ್ರದ ಹಾಡಿದಾಗಿದ್ದು ಎಲ್ಲಾರೀಶ್ವರಿ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದಿನ ಗೀತೆ ಬಾಳು ಬೆಳಗಿತು ಚಿತ್ರದ ಪಿಬಿ ಶ್ರೀನಿವಾಸ್ ಅವರು ಹಾಡಿದರೆ. ವಿಜಯ ಭಾಸ್ಕರ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ.

ಏಟು ಎದುರೇಟು ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದರು. ರಂಗ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ. ಹಳೆಯ ಪ್ರೀತಿ ನಿಮ್ಮ ಕೈ ಹಿಡಿದೇ ಇರ್ಬೋದು, ಆದರೆ ಹಳೆಯ ಹಾಡುಗಳು ಎಂದಿಗೂ ಹೃದಯನ ಬಿಟ್ಟು ಹೋಗೋದಿಲ್ಲ.

ಹೊಸ ಇತಿಹಾಸ ಚಿತ್ರದ ಹಾಡಿದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದ್ರು. ಚಿವುದೇಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಕೆಲವು ಹಾಡುಗಳನ್ನು ಕೇಳಿದಾಗ ಮನಸ್ಸು ವರ್ಷಗಳ ಹಿಂದೆ ಬಿಟ್ಟು ಬಂದ ನೆನಪುಗಳ ಬೀದಿಯಲ್ಲಿ ಮತ್ತೆ ಹೆಜ್ಜೆ ಇಡುತ್ತೆ.

ಪ್ರೇಮಾಯಣ ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರು ಹಾಡಿದರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಕೆಲವು ನೆನಪುಗಳಿಗೆ ಫೋಟೋಗಳಿಲ್ಲ, ಆದರೆ ಅವುಗಳಿಗೆ ಒಂದು ಸುಂದರ ಹಾಡು ಮಾತ್ರ ಇರುತ್ತೆ. ಹೃದಯ ಮರೆತರೂ ಒಂದು ಹಳೆಯ ಪ್ರೇಮ ಗೀತೆ ಮತ್ತೊಮ್ಮೆ ಎಲ್ಲವನ್ನ ನೆನಪಿಸುತ್ತೆ.

ಜೀವಕ್ಕೆ ಜೀವ ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಪಿ ಶೈಲಜಾ ಅವರು ಹಾಡಿದರು. ಜೀವ ದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಮುಗಿದ ಪ್ರೇಮ ಕಥೆಗೂ ಜೀವ ಕೊಡುವಂತಹ ಶಕ್ತಿ ಹಳೆಯ ಚಿತ್ರಗೀತೆಗಳಿದೆ, ಹಳೆಯ ಪ್ರೇಮ ಗೀತೆಗಳಿಗಿದೆ. ಒಂದು ಹಳೆಯ ಹಾಡು, ಒಂದು ಸಣ್ಣ ನೆನಪು ಸಾಕು, ಮನಸ್ಸು ಮತ್ತೆ ಆ ದಿನಗಳಿಗೆ ಹಾರು ಹೋಗುತ್ತೆ.

ಜಿದ್ದು ಜಿದ್ದದ ಹಾಡಿನ ಕೇಳಿದ್ರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ. ಪ್ರೀತಿಯ ಮಾತುಗಳು ಮೌನವಾಗಿರಬಹುದು, ಆದರೆ ಪ್ರೀತಿಯ ಹಾಡುಗಳು ಎಂದಿಗೂ ಮೌನವಾಗಿರೋದಿಲ್ಲ. ಅವುಗಳು ಕೇವಲ ಕಿವಿ ಕೇಳೋದಿಲ್ಲ, ನೇರ ಹೃದಯಕ್ಕೆ ತಲುಪುತ್ತವೆ.

ಹಾಗೆ ಅನ್ಸುತ್ತೆ. ಹಾವಿನ ಹೆಡೆ ಚಿತ್ರದ ಹಾಡಿದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಅವರು ಹಾಡಿದ್ರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ನನ್ನ ಮುಂದೆ ಎರಡು ಆಯ್ಕೆ ಇದೆ. ಒಂದು ನಿಮ್ಮ ಹೆಸರುಗಳನ್ನು ಈಗ ಹೇಳೋದು, ಅಥವಾ ಇನ್ನೊಂದು ಹಾಡನ್ನು ಪ್ರಸಾರ ಮಾಡೋದು. ನಿಮಗೆ ಆಯ್ಕೆ ಬಿಟ್ಟರೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಹಾಡನ್ನು ಪ್ರಸಾರ ಮಾಡಿ ಅಂತ. ಯಾಕಂದರೆ ನೀವೆಲ್ಲರೂ ಹಾಡನ್ನು ಕೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಗೊತ್ತು. ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೊನೆಯ ಹಾಡು ನಿಮಗಾಗಿ.

0: ಸಂದೇಶ ಕಳಿಸಿದಂತಹ ಕಾರ್ಯಕ್ರಮ ಕೇಳಿಸಿಕೊಂಡ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಇಂದು ಪ್ರಸಾರವಾದ ಈ ಹಾಡುಗಳೆಲ್ಲ ನಿಮ್ಮ ಆಯಾಸವನ್ನು ಮರೆಸಿದೆ, ಮನಸ್ಸಿಗೆ ನೆಮ್ಮದಿ ನೀಡಿದೆ, ಮಧುರ ನೆನಪುಗಳನ್ನು ಮತ್ತೆ ಜೀವಂತಗೊಳಿಸಿದೆ ಅಂತ ನಾನು ಭಾವಿಸ್ತೀನಿ. ಇದೇ ಪ್ರೀತಿ, ಇದೇ ಮಧುರತೆ, ಇದೇ ಸುಮಧುರ ಗೀತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ನಗುವನ್ನ ಕಾಪಾಡಿಕೊಳ್ಳಿ, ನಿಮ್ಮ ಪ್ರೀತಿಯ ನೆನಪುಗಳನ್ನು ಹೃದಯದಲ್ಲೇ ಉಳಿಸ್ಕೊಳ್ಳಿ. ಇಲ್ಲಿಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988 ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಬ್ಬೂರು ಫಾರಂನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಇದೇ 4ರಂದು ಜಿಲ್ಲೆಯ ರೈತರಿಗೆ ಅಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತು 1 ದಿನದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾಧಿಕಾರಿ ರೂಪಾ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರಿಗೆ ಅರಿವು ಮೂಡಿಸಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೊಪ್ಪಳ ವಿಭಾಗದ ವತಿಯಿಂದ ಕೊಪ್ಪಳ ತಳಕಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಗದಲ್ಲಿ ಇಂದಿನಿಂದ ನೂತನ ನಗರ ಸಾರಿಗೆ ಆರಂಭಿಸಲಾಗಿದೆ. ನೂತನ ಬಸ್ ಸಂಚಾರಕ್ಕೆ ಕೊಪ್ಪಳ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಚಾಲನೆ ನೀಡಿದ್ದಾರೆ. ಸಿಯಾಟಲ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇದಕ್ಕೆ ಮುಕ್ತಾಯವಾಯಿತು. ಈಗ ಸಮಯ 11:03:35. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ ಆಗುತ್ತೆ. ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರೀಗೌರಿ. ಪ್ರೀತಿಯ ಕೇಳುಗರೆ, ಮತ್ತೊಮ್ಮೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.